101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 18 ತಾರೀಕು ಮಂಗಳವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಮುಂಜಾನೆ. ಸಮಯ ಸರಿಯಾಗಿ ಬೆಳಗಿನ 5:58 ನಿಮಿಷ 43 ಸೆಕೆಂಡುಗಳು.

ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ ಬೆಳಗಿನ 6:10. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಸರಿಯಾಗಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ, ಬೆಳಿಗ್ಗೆ 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ, ಬೆಳಿಗ್ಗೆ 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ, 7:45, 8:30 ಹಾಗೂ 9:30 ಚಿತ್ರಗೀತೆಗಳು. 9:00 ಚಜ್ಜಿರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಲತಾ ಬಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರಾ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ, ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ ಅವರೊಂದಿಗೆ ಸಂದರ್ಶನ. ನಂತರ ಅಸ್ಥಿ ಸಂಧಿವಾತ ಕುರಿತು ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 1 ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30 ಮಹಿಳಾ ಕಾರ್ಯಕ್ರಮದಲ್ಲಿ ನಿರ್ಮಲಾ ಸುರಪೂರ್ ಅವರೊಂದಿಗೆ ಸಂದರ್ಶನ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿರೊಟ್ಟಿ ಚವಳಿಕಾಯಿ, 6:30 ಅವಲೋಕನ, 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆ, ಸಂಜೆ 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, 7:20 ನಮ್ಮ ಕಿಸಾನ್ ವಾಣಿ

ಇಂದು ರಾತ್ರಿ 8 ಗಂಟೆಗೆ ಚಿತ್ರಗೀತೆಗಳು, 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ರಾತ್ರಿ 9:30 ಮನಿ ಟಾಕ್ ನಂತರ ಮಂಥನ, ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ಇಂದು ಬೆಳಗ್ಗೆ 7:15ಕ್ಕೆ ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಚಿಂತನ ಪ್ರಸ್ತುತಿ ಕಡ್ಲೇರ ತುಳಸಿ ಮೋಹನ್.
3: ಭಾರತ ಸ್ವಾತಂತ್ರ್ಯ ಹೋರಾಟವು ನಮಗೆ ಒಗ್ಗಟ್ಟು, ಅಹಿಂಸೆ, ತ್ಯಾಗ ಮತ್ತು ದೇಶಪ್ರೇಮದ ಮಹತ್ವವನ್ನು ಕಲಿಸುತ್ತದೆ. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮುಂತಾದ ನಾಯಕರು ಕಠಿಣ ಸವಾಲುಗಳನ್ನು ಎದುರಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ಬದುಕು ಮತ್ತು ಹೋರಾಟದಿಂದ ನಾವು ಅನೇಕ ಮೌಲ್ಯಗಳನ್ನು ತಿಳಿಯಬಹುದು. ಸ್ವಾತಂತ್ರ್ಯ ಹೋರಾಟದಿಂದ ನಮಗೆ ಸಿಗುವ ಪಾಠ ಮತ್ತು ಸ್ಫೂರ್ತಿಗಳೆಂದರೆ ಒಗ್ಗಟ್ಟು, ತ್ಯಾಗ ಮತ್ತು ಬಲಿದಾನ, ಅಹಿಂಸೆ ಮತ್ತು ಸತ್ಯ, ಛಲ ಮತ್ತು ಧೈರ್ಯ ಹಾಗೂ ಸ್ವಾವಲಂಬನೆ. ಭಾರತ ಸ್ವಾತಂತ್ರ್ಯ ಹೋರಾಟವು ಕೇವಲ ಬ್ರಿಟಿಷರಿಂದ ಮುಕ್ತಿ ಪಡೆಯುವ ಇತಿಹಾಸವಲ್ಲ, ಅದು ಪ್ರತಿ ಭಾರತೀಯನಲ್ಲೂ ದೇಶಪ್ರೇಮ, ಧೈರ್ಯ ಮತ್ತು ಸತ್ಪ್ರಜೆಗಳಾಗಿ ಬಾಳುವ ಛಲವನ್ನು ತುಂಬುವ ಒಂದು ಮಹಾನ್ ಸ್ಫೂರ್ತಿಯ ಸೆಲೆ. ಸ್ವಾತಂತ್ರ್ಯ ಹೋರಾಟ ಮತ್ತು ಕ್ರಾಂತಿಕಾರಿಗಳ ಬದುಕಿನಿಂದ ನಾವು ಇಂದಿನ ಜೀವನಕ್ಕೆ ಪಡೆದುಕೊಳ್ಳಬಹುದಾದ ಪ್ರಮುಖ ಸ್ಫೂರ್ತಿ ಎಂದರೆ ಅಖಂಡ ಒಗ್ಗಟ್ಟಿನ ಶಕ್ತಿ. ಅಂದು ದೇಶದಲ್ಲಿ 100 ಭಾಷೆ, ಧರ್ಮ, ಜಾತಿಗಳಿದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಧ್ವನಿಯೊಂದಿಗೆ ಒಂದಾದರು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಅವರಂತಹ ಕ್ರಾಂತಿಕಾರಿಗಳು ತಮ್ಮ ಯೌವನ, ಸುಖ ಮತ್ತು ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟರು. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ಮತ್ತು ಅಹಿಂಸೆಯ ಮೂಲಕ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಮಣಿ

0: ಸಾಧಿಸಬಹುದು ಎಂದು ಜಗತ್ತಿಗೆ ತೋರಿಸಿಕೊಟ್ಟರು. ಬ್ರಿಟಿಷರ ಆರ್ಥಿಕ ಬೆನ್ನೆಲುಬನ್ನು ಮುರಿಯಲು ಅಂದು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ಖಾದಿ ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುವ ಮೂಲಕ ಸ್ವಾವಲಂಬನೆಯ ಮಂತ್ರ ಸಾರಿದರು. ಭಗತ್ ಸಿಂಗ್ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಶಸ್ತ್ರ ಪ್ರತಿರೋಧ ಒಡ್ಡಿದ ಪ್ರಮುಖ ಕ್ರಾಂತಿಕಾರಿಯಾಗಿದ್ದರು. ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯಕ್ಕೆ ಸಶಸ್ತ್ರ ಹೋರಾಟ ಮಾಡಿದ ಇನ್ನೋರ್ವ ಧೀಮಂತ ನಾಯಕ. ಅವರು ಭಾರತೀಯ ರಾಷ್ಟ್ರೀಯ ಸೇನೆ ರಚಿಸಿದವರು. ಬೋಸ್ ಅವರ ಜಯ ಹಿಂದ್ ಘೋಷಣೆಯು ಸ್ವಾತಂತ್ರ್ಯ ಚಳವಳಿಗೆ ಒಗ್ಗಟ್ಟಿನ ಕರೆಯಾಯಿತು. ಜವಾಹರ್ಲಾಲ್ ನೆಹರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾಗಿದ್ದರು. ನಂತರ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿಯಾದರು. ಇವರು ಸ್ವಾತಂತ್ರ್ಯ ಚಳವಳಿಯ ರಾಜಕೀಯ ಸಿದ್ಧಾಂತವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರಂತಹ ವೀರರು ಪ್ರಾಣದ ಹಂಗು ತೊರೆದು ಬ್ರಿಟಿಷರ ವಿರುದ್ಧ ಗುಡುಗಿದರು. ಇದು ಅದಮ್ಯ ಧೈರ್ಯ ಮತ್ತು ನಾಯಕತ್ವವನ್ನು ಎತ್ತಿ ಹಿಡಿಯಿತು. 1919-1947 ನಡೆದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರು ಭಾರತೀಯ ರಾಷ್ಟ್ರೀಯತಾವಾದಿ ಚಳವಳಿಯನ್ನು ಪರಿವರ್ತಿಸಿ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವಗಳೊಂದಿಗೆ ಜನಸಾಮಾನ್ಯರನ್ನು ಸಜ್ಜುಗೊಳಿಸಿದರು. ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿಯಂತಹ ಪ್ರಮುಖ ಅಭಿಯಾನಗಳಲ್ಲಿ ಎಲ್ಲ ಸಮುದಾಯಗಳು, ಮಹಿಳೆಯರು ಸಮಾನಾಂತರವಾಗಿ ಹೋರಾಡುವ ಮೂಲಕ ಸ್ವಾತಂತ್ರ್ಯ ಚಳವಳಿಯೊಳಗಿನ ವಿವಿಧ ಬಣಗಳ ನಿರಂತರ ಪ್ರಯತ್ನಗಳಿಂದ 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮುಂದುವರಿದ ಕಾಲಘಟ್ಟದಲ್ಲಿ ಭಾರತವನ್ನು ರಕ್ಷಿಸಲು ನಾವು ದೇಶದ ಏಕತೆಯನ್ನು ಕಾಪಾಡಬೇಕು ಮತ್ತು ದೇಶದ ಪ್ರಗತಿಗೆ ಶ್ರಮಿಸಬೇಕು. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯು ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗೆ ನೇರವಾಗಿ ಸಹಾಯ ಮಾಡುತ್ತದೆ ಎಂಬ ವಿಷಯವನ್ನು ಮನಗಂಡು ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಘನ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ಎಂಬ ದೇಶ ಮಂತ್ರದೊಂದಿಗೆ ನಮ್ಮ ದೇಶ ಕಾಯುವ ಪ್ರತಿಯೊಬ್ಬ ಯೋಧರಿಗೆ ಹಾಗೂ ನಮಗೆ ಆಹಾರ ಭದ್ರತೆ ನೀಡುವ ಅನ್ನದಾತರಿಗೆ ಸದಾ ಬೆಂಬಲವಾಗಿ ನಾವೆಲ್ಲರೂ ಒಂದಾಗಿ ಬಾಳೋಣ. ಇದು ಈ ಕ್ಷಣದ ಹಾರೈಕೆ.
1: ಇದುವರೆಗೆ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 6:35:05. ಕೇಳಿ ರೈತರಿಗೆ ಸಲಹೆ. ಅದಕ್ಕಿಂತ ಮುಂಚೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
2: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
1: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
2: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
1: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
2: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
2: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800-420-2233.
5: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಬ್ರಹ್ಮಾಸ್ತ್ರವನ್ನ ಯಾವ ರೀತಿ ತಯಾರು ಮಾಡಬೇಕು, ಯಾವ ರೀತಿ ಬಳಸಬೇಕು ಮತ್ತು ಏನೇನು ಸಾಮಗ್ರಿಗಳು ಬೇಕಾಗ್ತವ ಅನ್ನೋದನ್ನ ನೋಡೋಣ. ಮುಖ್ಯವಾಗಿ ಬೇವಿನ ಎಲೆ 5 kg, ಆಮೇಲೆ ಉಳಿದಿದ್ದು ಬೇರೆ ಬೇರೆ ಗಿಡಗಳ ಎಲೆಗಳು, ಹಾಗಲ ಎಲೆ, ಲಕ್ಕಿ ಎಲೆ, ಔಡಲೆಲೆ, ಪೇರ್ಲೆಲೆ, ಪಾರ್ಥೇನಿಯಂ ಎಲೆ, ಹೊಂಗೆ ಎಲೆ, ಸೀತಾಫಲದ ಎಲೆ, ಲಂಟಾನ, ಚದುರಂಗಿ ಎಲೆ, ದತ್ತೂರಿ, ಮದರಂಗಿ ಎಲೆ ಮತ್ತು ದಾಳಿಂಬೆ ಎಲೆ.

0: ಈ ಎಲ್ಲ ಎಲೆಗಳ ಪ್ರಮಾಣ 2 ಕೆಜಿಯಷ್ಟು ತಲಾ, 5 ಕೆಜಿಯಷ್ಟು ಬೇವಿನ ಎಲೆಗಳು, ಮತ್ತು ಉಳಿದ ಏನು ಎಲೆಗಳದಾವ ಅವು ತಲಾ 2 ಕೆಜಿಯಷ್ಟು ತಗೊಳ್ಬೇಕು. ಇಷ್ಟು ಸಾಮಗ್ರಿಗಳು ಬೇಕಾಗ್ತವ. 11 ಎಲೆಗಳ ಪೈಕಿ ಲಭ್ಯವಾಗುವ 5 ಬಗೆಯ ಎಲೆಗಳನ್ನು ರುಬ್ಬಿ ಚಟ್ನಿ ಮಾಡಿ 40-50 ಕೆಜಿಯಷ್ಟು ಪದಾರ್ಥ ಕುದಿಯುವಂತಹ ದೊಡ್ಡ ಮಣ್ಣಿನ ಹರಿವೆಯೊಳಗೆ ಅಥವಾ ತಾಮ್ರ ಹೊರತುಪಡಿಸಿ ಮುಚ್ಚಳ ಇರುವ ಯಾವುದೇ ಲೋಹದ ಪಾತ್ರೆಯೊಳಗೆ 20 ಲೀಟರ್ ದೇಸಿ ಆಕಳ ಗಂಜಲ ಹಾಕಿ 5 ಎಲೆಗಳ ಚಟ್ನಿಯನ್ನು ಬೆರೆಸಿ ಚಲೋತ್ನಗೆ 4 ಉಕ್ಕುಗಳು ಬರುವ ತನಕ ಕುದಿಸಬೇಕು. ಹಿಂಗೆ ಕುದಿಸುವುದರಿಂದ 15 ಲೀಟರ್ ದ್ರಾವಣ ಮಾತ್ರ ಉಳಿತದ. ಆನಂತರ ಹರವಿಯನ್ನು ಒಲೆಯಿಂದ ಕೆಳಗೆ ಇಳಿಸಬೇಕು. 2-4 ದಿನಗಳ ಕಾಲ ತಂಪಾಗುವುದಕ್ಕೆ ಬಿಟ್ಟು ಪ್ರತಿದಿನ 3 ಸಲ ಕಟ್ಟಿಗೆಯಿಂದ ಪ್ರದಕ್ಷಿಣಾಕಾರವಾಗಿ ಚಲೋತ್ನಗೆ ಕಲಕಬೇಕು. ಆನಂತರ ಈ ಮಿಶ್ರಣವನ್ನು ಬಟ್ಟೆಯಿಂದ ಸೋಸಿ ಇನ್ನೊಂದು ಪಾತ್ರೆಯೊಳಗೆ ಹಾಕಿ 3 ತಿಂಗಳ ತನಕ ಸಂಗ್ರಹಿಸಿ ಇಡಬಹುದು. ಬೆಳೆಯ ಎಲೆಗಳ ಕೆಳಗೆ ಹುಳುಗಳ ತತ್ತಿ ಕಂಡಾಗ 200 ಲೀಟರ್ನಷ್ಟು ನೀರು, ಇದರ ಜೊತೆಗೆ 6 ಲೀಟರ್ನಷ್ಟು ಬ್ರಹ್ಮಾಸ್ತ್ರ ಬೆರೆಸಿ ಸಿಂಪರಣೆ ಮಾಡಬೇಕು. ಹುಳಿ ಮಜ್ಜಿಗೆಯಿಂದ ನಾವು ಅನೇಕ ರೋಗಗಳನ್ನು ನಿಯಂತ್ರಣ ಮಾಡಬಹುದು. ಯಾವ ರೀತಿ ಹುಳಿ ಮಜ್ಜಿಗೆಯನ್ನು ತಯಾರು ಮಾಡಬಹುದು ಅನ್ನೋದನ್ನು ನೋಡೋಣ. ಗಮನಿಸಬೇಕು, 5 ದಿನಗಳ ಮಜ್ಜಿಗೆಯನ್ನು ಹುಳಿ ಮಜ್ಜಿಗೆ ಅಂಥೇಳಿ ಪರಿಗಣಿಸಬೇಕು. 5 ಲೀಟರ್ ದೇಸಿ ಆಕಳ ಹುಳಿ ಮಜ್ಜಿಗೆ, ಇದರ ಜೊತೆಗೆ 200 ಲೀಟರ್ ನೀರು ಬೆರೆಸಿ ಸಿಂಪರಣೆ ಮಾಡಬೇಕು. ಮಜ್ಜಿಗೆಯನ್ನು 40 ದಿನಗಳ ಕಾಲ ಕಾಯ್ದು ಇರಿಸಿದ್ರೆ ಮತ್ತು ತಾಮ್ರದ ಪಾತ್ರೆಯೊಳಗೆ ಕೆಲವು ಬರಲಾರದಂಗೆ ಸಂಗ್ರಹಿಸಿದರೆ ಮಜ್ಜಿಗೆ ಇನ್ನೂ ಪರಿಣಾಮಕಾರಿ ಆಗ್ತದೆ. ಹುಳಿ ಮಜ್ಜಿಗೆ ಎಲ್ಲ ರೋಗಗಳನ್ನು ಕೂಡ ಹತೋಟಿ ಮಾಡಬಹುದು ಅಂಥೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಶುಂಠಿಯಿಂದ ತಯಾರು ಮಾಡುವಂತಹ ಶುಂಠಿ ಅಸ್ತ್ರದ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ, ಗಮನಿಸಬೇಕು. ಬೇಕಾಗುವಂತಹ ಸಾಮಗ್ರಿಗಳು ಅಂತಂದ್ರೆ ದೇಸಿ ಆಕಳ ಹಾಲು 2 ಲೀಟರ್ನಷ್ಟು, ಒಣಗಿದ ಶುಂಠಿ ಪುಡಿ 200 ಗ್ರಾಂನಷ್ಟು. ಇವು ಎರಡೂ ಸಾಮಗ್ರಿಗಳನ್ನು ತಗೊಳ್ಬೇಕು. 2 ಲೀಟರ್ ದೇಸಿ ಆಕಳ ಹಾಲನ್ನು ಉಕ್ಕು ಬರುವ ತನಕ ಕಾಯಿಸಿ ಕೆನೆ ತೆಗೆದು ಆರಿಸಬೇಕು. 1 ಮಣ್ಣಿನ ಗಡಿಗೆ ಒಳಗೆ 2 ಲೀಟರ್ ನೀರಿನೊಳಗೆ 200 ಗ್ರಾಂ ಒಣಗಿದ ಶುಂಠಿಯ ಪುಡಿ ಬೆರೆಸಿ ಇದರ ಪ್ರಮಾಣ 1/2 ಆಗುವ ತನಕ ಕುದಿಸಿ ಕೆಳಗಿರಿಸಿ ತಣ್ಣಗೆ ಆರಿಸಬೇಕು. ಬಟ್ಟೆಯಿಂದ ಸೋಸಿ 1 ಎಕರೆಗೆ 200 ಲೀಟರ್ ನೀರಿನ ಜೊತೆಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಶುಂಠಿ ಪುಡಿ ಬದಲಾಗಿ 200 ಗ್ರಾಂನಷ್ಟು ಕರಿ ಮೆಣಸಿನ ಪುಡಿಯನ್ನು ಸಹಿತ ಬಳಸಬಹುದು. ಬಳಸಿ ಇದೇ ಥರದ ಇನ್ನೊಂದು ಬಗೆಯ ಶಿಲೀಂಧ್ರನಾಶಕವನ್ನು ಕೂಡ ತಯಾರು ಮಾಡಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನು ಸಂಪರ್ಕ ಮಾಡಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಹನ್ನೊಂದು ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಗುಟಿಕಾ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ, 24ನೇ ತಾರೀಖು ಆಯೋಗದಿಂದ ಕರಡು ಪ್ರಕಟ. ಈಗ ವಾರ್ತೆಗಳ ವಿವರ. ಸಾಮಾಜಿಕ ಆರೋಗ್ಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಗುಟಿಕಾ ಹಾಗೂ ತಂಬಾಕು ಲೇಪಿತ ಉತ್ಪನ್ನಗಳನ್ನು ನಿಷೇಧಿಸಲಾಗಿದ್ದು, ಅಡಕೆ ಬೆಳೆಗಾರರಿಗೆ ಈ ನಿರ್ಧಾರದಿಂದ ಯಾವುದೇ ಹಾನಿಯಿಲ್ಲ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ನಿಷೇಧ ನಿರ್ಧಾರ ಹಿಂಪಡೆಯುವುದಿಲ್ಲ ಎಂದರು. ವಿಶೇಷವಾಗಿ ಪಾನ್ ಮಸಾಲ ಗುಟಿಕಾ ಉತ್ಪನ್ನಗಳ ಜಾಹೀರಾತು ಅಥವಾ ಬಳಕೆಗೆ ಸಂಬಂಧಿಸಿ ಸೂಚನೆಗಿಂತ ಸ್ವಯಂ ಶಿಸ್ತು ಮತ್ತು ಆರೋಗ್ಯ ಹಾನಿಯ ಅರಿವು ಬಳಕೆದಾರರಲ್ಲಿ ಇರಬೇಕು ಎಂದರು. ಪದಕಗಳನ್ನು ಗೆಲ್ಲುವ ಕ್ರೀಡಾಪಟುಗಳನ್ನು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನೇರವಾಗಿ ನೇಮಕಾತಿ ಮಾಡಿಕೊಂಡು ರಾಜ್ಯದ ಕ್ರೀಡಾ ಸಾಧಕರಿಗೆ ಗೌರವ ಹಾಗೂ ಉದ್ಯೋಗ ಭದ್ರತೆ ಖಾತ್ರಿಪಡಿಸಲಾಗುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಪಟುಗಳ ನೇಮಕಾತಿಗೆ ಮೀಸಲಾತಿ ಕೋಟಾವನ್ನು 3% ಹೆಚ್ಚಿಸಲಾಗಿದೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಹೊಸದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ಪರಿಷತ್ತಿನ ಶಾಸಕ ಬಸನಗೌಡ ಬಾದರ್ಲಿ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಸಿಂಧನೂರು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವ್ಯಾಸಂಗಕ್ಕಾಗಿ ದೂರದ ನಗರಗಳಿಗೆ ಪ್ರಯಾಣಿಸುತ್ತಿದ್ದಾರೆ. ಈ ಮಧ್ಯೆ ಕಳೆದ 2025-26 ಸಾಲಿನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 28,985 ಸೀಟುಗಳು ಭರ್ತಿಯಾಗದೆ ಉಳಿದಿವೆ ಎಂದು ಮಾಹಿತಿ ನೀಡಿದರು. 17 ಸರ್ಕಾರಿ ಹಾಗೂ 205 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು, ರಾಜ್ಯದಲ್ಲಿ ಒಟ್ಟು 87,881 ವಿದ್ಯಾರ್ಥಿಗಳು ಅಭಿಯಾಂತ್ರಿಕ ಕೋರ್ಸ್ ಅಭ್ಯಸಿಸುತ್ತಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವ ಮೊಟ್ಟೆ ಖರೀದಿಗೆ ದರ ನಿಗದಿ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ರಾಮೋಜಿಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ನಿತ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಮೊಟ್ಟೆ ವಿತರಿಸಲು ಸರ್ಕಾರ 6 ರೂಪಾಯಿ ಘಟಕ ವೆಚ್ಚ ನಿಗದಿಪಡಿಸಿದೆ ಎಂದರು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಲಭ್ಯತೆಗೆ ಅನುಗುಣವಾಗಿ ದರದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಪೋಷಕರ ಅಭಿಪ್ರಾಯ ಆಧರಿಸಿ ಮೊಟ್ಟೆ ಸೇವಿಸದ ಮಕ್ಕಳಿಗೆ ಬಾಳೆಹಣ್ಣು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಂಕಾಳ ವೈದ್ಯ ಅವರ ಹೆಸರು ಸೂಚಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಮೇಲ್ಮನೆ ಶಾಸಕಿ ಉಮಾಶ್ರೀ ಅವರ ಹೆಸರನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಸಚಿವಾಲಯದ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತ ಸರ್ಕಾರದ ವಾರ್ತಾ ಶಾಖೆ ಮಾಧ್ಯಮ ಪ್ರತಿನಿಧಿಗಳಿಗೆ ಆಯೋಜಿಸಿದ ವಾರ್ತಾಲಾಪ ಎಂಬ ಮಾಹಿತಿ ಕಾರ್ಯಾಗಾರ ಇಂದು ಬೆಳಗ್ಗೆ 10:30ಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಲಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಾರ್ತಾಲಾಪ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ವಾರ್ತಾ ಶಾಖೆಯ ಅಪರ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವಿಸ್ತರಿತ ಸಮೀಕ್ಷೆ ನಿನ್ನೆ ಸೋಮವಾರ ಪೂರ್ಣಗೊಂಡಿತು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,55,00,000 ಮತದಾರರಿದ್ದಾರೆ. ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 19.54% ಅನುಮಾನಾಸ್ಪದ ಸ್ಥಳಾಂತರಿತ ಮೃತ ಹಾಗೂ ದ್ವಿಪ್ರತಿ ಮತದಾರರನ್ನು ಬೂತ್ ಮಟ್ಟದ ಅಧಿಕಾರಿಗಳು ಗುರುತಿಸಿದ್ದಾರೆ. ಇದೇ 24ನೇ ತಾರೀಕು ಮತದಾರರ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಲಿದೆ. ರಾಷ್ಟೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ನಿರ್ದೇಶನಾಲಯದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಇಂದು ಬೆಳಗ್ಗೆ 10:00 ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಎಸ್ಎಸ್ ಉಡಿಕೇರಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಎಂ ಹನುಮಂತಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನ 6 ಧ್ಯೇಯಗಳಲ್ಲಿ ನಡೆಯಲಿದ್ದು 29 ಸಂಶೋಧಕರು ಹಾಗೂ 160 ಸ್ನಾತಕೋತ್ತರ

0: ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶಗಳನ್ನು ತಜ್ಞರ ಮುಂದೆ ಮಂಡಿಸಲಿದ್ದಾರೆ. ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪತ್ರಕರ್ತ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ 10:30ಕ್ಕೆ ಜರುಗಲಿದೆ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅಭಿಯಾನಗಳ ಅಂಗವಾಗಿ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋವೈದ್ಯಕೀಯ ವಿಭಾಗದ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಉಪನ್ಯಾಸ ನೀಡಲಿದ್ದಾರೆ. ಮಹಾವಿದ್ಯಾಲಯದ ಪ್ರಾಚಾರ್ಯ ರಮೇಶ್ ರಟಗೇರಿ ಅಧ್ಯಕ್ಷತೆ ವಹಿಸುವರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ನಲ್ಲಿ ಕೃಷ್ಣಾ ನದಿ ಪಾತ್ರದ ಘಟಪ್ರಭಾ ನದಿಗೆ ನಿರ್ಮಿಸಲಾದ ರಾಜ ಲಖಮಗೌಡ ಅಣೆಕಟ್ಟೆ ಭರ್ತಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಘಟಪ್ರಭಾ ನದಿಗೆ 5,000 ಕ್ಯೂಸೆಕ್ನಷ್ಟು ನೀರು ಹರಿಬಿಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಹೊರವಲಯದ ನದಿಪಾತ್ರದ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಹಿಡಕಲ್ ಅಣೆಕಟ್ಟೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಭೀಮಸೇನ್ ಬಿರಾದಾರ್ ಕೋರಿದ್ದಾರೆ. ನದಿ ನೀರಿನ ಹರಿವು ಹೆಚ್ಚಾಗುವ ಸಾಧ್ಯತೆಯಿದ್ದು ಗಂಭೀರವಾಗಿ ಪರಿಗಣಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆ ಅರಕೇರ ತಾಲೂಕು ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಶಾಲೆಯ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ವಸತಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಿದರು. ಭಾರತದ ಪ್ರತಿಭಾವಂತ ಶಟ್ಲರ್ ಕರ್ನಾಟಕದ ಯುವ ತಾರೆ ಆಯುಷ್ ಶೆಟ್ಟಿ ಈಗ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲೂ ಮಿಂಚು ಹರಿಸಿದ್ದಾರೆ. ಅವರು ವಿಶ್ವದ ನಂಬರ್ 1 ಆಟಗಾರ ಹಾಲಿ ಚಾಂಪಿಯನ್ ಶಿಯುಕಿ ವಿರುದ್ಧ ಗೆಲುವು ಸಾಧಿಸಿದ್ದು ಟೂರ್ನಿಯಲ್ಲಿ 2ನೇ ಸುತ್ತು ಪ್ರವೇಶಿಸಿದ್ದಾರೆ. 1965ರ ಬಳಿಕ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಫೈನಲ್ಗೇರಿದ ಮೊದಲಿಗ ಎನಿಸಿಕೊಂಡಿದ್ದ ಆಯುಷ್ ಈ ಬಾರಿ ಟೂರ್ನಿಯ ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಸೋಮವಾರ ಚೀನಾದ ಶಿ ವಿರುದ್ಧ 21-14, 13-21, 21-19 ಗೇಮ್ಗಳಲ್ಲಿ ರೋಚಕ ಗೆಲುವು ಸಾಧಿಸಿದರು. ಈ ಮೂಲಕ ತಮ್ಮ ವೃತ್ತಿ ಬದುಕಿನ ಶ್ರೇಷ್ಠ ಜಯ ದಾಖಲಿಸಿದರು. ಇದೇ ವೇಳೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು ಅವರು ಮಹಿಳಾ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಸುಲಭ ಜಯ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಖುಟಿಕ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಕು ಆಯೋಗದಿಂದ ಕರಡು ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:15:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಈಗ ಕೇಳಿ ಕಥೆ ಕರಾಳ ರಾತ್ರಿ. ಮಳೆಗಾಲದ ಒಂದು ದಿನ ಜೋರಾದ ಗುಡುಗು ಸಿಡಿಲಿನ ಕೂಗು ಮಿಂಚು ಆಗಾಗ ಬಂದು ಹೆದರಿಸುತ್ತಿತ್ತು. ಮಳೆಯ ರಭಸ ಜೋರಾಗಿತ್ತು. ಕರೆಂಟ್ ಕೈಕೊಟ್ಟಿತು. ಎಲ್ಲೆಡೆ ಕತ್ತಲೆ ಆವರಿಸಿತ್ತು. ಮನೆಯಲ್ಲಿ ದೀಪ ಗಾಳಿಗೆ ಹೊಯ್ದಾಡುತ್ತಿತ್ತು. ರಾತ್ರಿ ಬಹಳ ಆಗಿತ್ತು. ಗಂಡ ಇನ್ನೂ ಮನೆಗೆ ಬಂದಿರಲಿಲ್ಲ. ಶ್ಯಾಮ

ಈ ಬಾಗಿಲಿನಲ್ಲಿ ನಿಂತು ದಾರಿ ಕಾಯುತ್ತಿದ್ದಳು. ಇಷ್ಟು ಜೋರಾದ ಮಳೆಯಲ್ಲಿ ಹೇಗೆ ಬರುವನೆಂಬ ಆತಂಕ, ಮನೆಗೆ ಬರುವ ದಾರಿ ಬೇರೆ ಸರಿಯಿಲ್ಲ ಅಂತ ಚಿಂತಿಸುತ್ತಾ ಅತ್ತಿಂದಿತ್ತ ಓಡಾಡುತ್ತಿದ್ದಳು. ಚಿಕ್ಕ ಮಕ್ಕಳೆರಡು ಹಾಗೆ ಹೊದ್ದು ಮಲಗಿದ್ದವು. ಅವರು ಇರುವುದು ಹೊಲದಲ್ಲಿರುವ ಮನೆಯಲ್ಲಿ. ಗೌರೀಶ ದಿನ ಬೇರೆ ಊರಿಗೆ ಕೆಲಸಕ್ಕೆ ಹೋಗಿ ಕೊನೆ ಬಸ್ಸಿಗೆ ಮನೆಗೆ ಬರುತ್ತಿದ್ದ. 8 ಗಂಟೆಯವರೆಗೆ ಮನೆಯಲ್ಲೇ ಇರುತ್ತಿದ್ದ. ಆದರೆ ಇವತ್ತು 10 ಗಂಟೆಯಾದರೂ ಮನೆಗೆ ಬಂದಿರಲಿಲ್ಲ. ಮಳೆ ಬೇರೆ ಜೋರಾಗಿತ್ತು. ಬರುವ ದಾರಿ ಸರಿಯಿಲ್ಲ. ಪಕ್ಕದಲ್ಲಿ ದೊಡ್ಡ ಕಾಲುವೆ ಹರಿಯುತ್ತದೆ. ಸ್ವಲ್ಪ ಕಾಲು ಜಾರಿದರೆ ಅನಾಹುತ ತಪ್ಪಿದ್ದಲ್ಲ. ಅಂತಹ ಬಹಳ ಆತಂಕಗಳ ನಡುವೆ ಬರಬೇಕು. ಮಳೆ ಜೋರಾಗಿ ಬಂದಿದ್ದಕ್ಕೆ ದಾರಿ ಕಾಯುತ್ತಿದ್ದಳು. ಫೋನು ಸಿಗುತ್ತಿಲ್ಲ. ಆತಂಕ ಇನ್ನೂ ಜಾಸ್ತಿಯಾಯಿತು. ಗೌರೀಶ ಮತ್ತು ಶಾಂಭವಿಯರದು ಅಂತರ್ಜಾತಿಯ ವಿವಾಹ. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ತುಂಬ ಒಳ್ಳೆಯ ಗೆಳೆಯರಾಗಿದ್ದರು. ಶಾಂಭವಿ ತಂದೆ ತೀರಿ ಹೋದ ಮೇಲೆ ಅವಳು ಮುಂದೆ ಓದುವುದು ನಿಲ್ಲಿಸಿದಳು. ಇವನು ಮುಂದೆ ಓದುತ್ತಿದ್ದ. ಆದರೆ ಇಬ್ಬರೂ ಆಗಾಗ ಅಲ್ಲಿ ಇಲ್ಲಿಗೆ

ಫೋನು ಸಿಗುತ್ತಿಲ್ಲ. ಆತಂಕ ಇನ್ನೂ ಜಾಸ್ತಿಯಾಯಿತು. ಗೌರೀಶಾ ಮತ್ತು ಶಾಂಭವಿಯರದು ಅಂತರ್ಜಾತಿಯ ವಿವಾಹ. ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ತುಂಬ ಒಳ್ಳೆಯ ಗೆಳೆಯರಾಗಿದ್ದರು. ಶಾಂಭವಿ ತಂದೆ ತೀರಿ ಹೋದ ಮೇಲೆ ಅವಳು ಮುಂದೆ ಓದುವುದು ನಿಲ್ಲಿಸಿದಳು. ಇವನು ಮುಂದೆ ಓದುತ್ತಿದ್ದ. ಆದರೆ ಇಬ್ಬರೂ ಆಗಾಗ ಅಲ್ಲಿ ಇಲ್ಲಿಯೇ, ಗೆಳೆಯರ ಮದುವೆಯಲ್ಲಿ, ಹಬ್ಬ ಹರಿದಿನಗಳಲ್ಲಿ ಹೀಗೆ ಮಾತುಕತೆ ನಡೆದಿತ್ತು. ಇಬ್ಬರೂ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಇತ್ತು. ಇಬ್ಬರೂ ಬೇರೆ ಬೇರೆ ಜಾತಿಯವರು. ತಂದೆ ಇರಲಿಲ್ಲ. ತಾಯಿ ಒಬ್ಬಳೇ ಕಷ್ಟಪಟ್ಟು ಮಗಳಿಗೆ ಸ್ವಲ್ಪ ಓದಿಸಿದಳು. ಬಡ ಕುಟುಂಬ, ಅವಳಿಗೆ ಏನಾದರೂ ಸಹಾಯ ಬೇಕಿದ್ದರೆ ಗೌರೀಶಾ ಸಹಾಯ ಮಾಡುತ್ತಿದ್ದ. ಒಂದು ಸಲ ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಡಿದು ಅವಳ ತಾಯಿ ತೀರಿ ಹೋದಳು. ಒಂಟಿಯಾದ ಶಾಂಭವಿ ಸೋದರ ಮಾವನ ಮನೆಗೆ ಸೇರಿದಳು. ಸೋದರ ಮಾವನ ಮಗ ಒಬ್ಬ ಇದ್ದ. ಅವನು ಉಡಾಳ ಕಂಪನಿ ಕುಡಿತ, ಇಸ್ಪೀಟು ಸಿಗರೇಟಿನ ದಾಸನಾಗಿದ್ದ. ಇವಳು ಒಂಟಿ ಅಂತ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದ. ಅವನೊಬ್ಬ ವಿಕೃತ ಮನುಷ್ಯ ಅಂತವಳಿಗೆ ಅರ್ಥ ಆಯಿತು. ಸೋದರ ಮಾವನ ಹತ್ತಿರ, ಮಾವ ನಾನು ಮುಂದೆ ಓದಬೇಕು, ಸಹಾಯ ಮಾಡಿ, ನಾನು ನೌಕರಿ ಸಿಕ್ಕ ಮೇಲೆ ನಿಮ್ಮ ಹಣ ತಿರುಗಿಸುತ್ತೇನೆ ಅಂದಳು. ಆದರೆ ಮಾವನ ಹೆಂಡತಿ, ಇವಳು ಓದಲು ಹೋದರೆ ಮನೆ ಕೆಲಸ ಯಾರು ಮಾಡೋರು, ಸುಮ್ಮನೆ ನಮ್ಮ ಮಗನಿಗೆ ಇವಳಿಗೆ ಮದುವೆ ಮಾಡಿಸಿ ಅಂತ ಗಂಡನಿಗೆ ಹೇಳಿದಳು. ಏಕೆಂದರೆ ತನ್ನ ಮಗ ಒಬ್ಬ ಅವಿವೇಕಿ, ಯಾರೂ ಕಲಿತ ಹುಡುಗಿಯನ್ನು ಕೊಟ್ಟು ಇವನಿಗೆ ಮದುವೆ ಮಾಡಲ್ಲ. ಇವಳು ಚೆನ್ನಾಗಿಯೂ ಇದ್ದಾಳೆ, ಹಾಗೆ ಸ್ವಲ್ಪ ಓದಿದ್ದಾಳೆ, ತನ್ನ ಮಗನನ್ನು ಕೂಡ ಸಂಭಾಳಿಸುವಳು ಅಂತ ಆಸೆ ಅವಳಿಗೆ. ಇವಳ ಎದೆ ಒಡೆದು ಚೂರಾಯಿತು. ಏನು ಮಾಡುವುದು ತಿಳಿಯದೆ ಒಂದು ದಿನ ಗೌರೀಶನಿಗೆ ಭೆಟ್ಟಿಯಾಗಿ ಇರುವ ವಿಷಯ ಹೇಳಿದಳು. ತುಂಬ ದುಃಖದಲ್ಲಿದ್ದಳು. ಆಗ ಇವನು ಸ್ವಲ್ಪ ಹೊತ್ತು ವಿಚಾರಿಸಿ, ನೀನು ನನಗೆ ಮದುವೆ ಆಗ್ತೀಯಾ ಅಂದ. ಅವಳಿಗೆ ದಿಗಿಲಾಯಿತು. ಎಂದು ಆ ರೀತಿ ಭಾವಿಸಿರಲಿಲ್ಲ. ಒಳ್ಳೆಯ ಗೆಳೆಯ ಅಂತ ತನ್ನೆಲ್ಲ ದುಃಖವನ್ನು ಹೇಳಿಕೊಳ್ಳುತ್ತಿದ್ದಳು. ಅವನು, ಇದು ಬಿಟ್ಟು ಬೇರೆ ದಾರಿ ಇಲ್ಲ, ನಿನಗೆ ಬೇರೆ ಕಡೆ ಮದುವೆ ಮಾಡಬೇಕಾದರೆ ಅವರೇನೂ ಮಾಡುವುದಿಲ್ಲ, ಮನೆಯಲ್ಲಿ ಮಗನಿಗೆ ಬಿಟ್ಟು ನಿನ್ನ ಬಗ್ಗೆ ಅವರೇಕೆ ವಿಚಾರಿಸುವರು, ಈಗ ನಾವಿಬ್ಬರೂ ಮದುವೆಯಾದರೆ ಹೇಳದ ಕೇಳದೆ ಆದಳು ಅಂತ ಸ್ವಲ್ಪ ದಿವಸ ಸಿಟ್ಟಿನಲ್ಲಿ ಇರ್ತಾರೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ಮತ್ತೆ ನಿಮ್ಮ ಮನೆಯಲ್ಲಿ ಅಂದಳು. ಅವರು ಒಪ್ಪಲ, ಸ್ವಲ್ಪ ದಿವಸ ಎಲ್ಲವೂ ಕಷ್ಟ, ನನಗೆ ಹೇಗೂ ನೌಕರಿಯಾಗಿದೆ, ಬದುಕೋಣ ಎಲ್ಲಿ ಆದರೂ ಅಂದ. ಪರಿಸ್ಥಿತಿ ಸುಧಾರಿಸುವವರೆಗೂ ನಿನಗೆ ಒಪ್ಪಿಗೆ ಇದ್ದು ನನ್ನ ಮೇಲೆ ವಿಶ್ವಾಸ ಇದ್ದರೆ ಮಾತ್ರ ಎರಡು ದಿನ ಸಮಯ ತೆಗೆದುಕೊಂಡು ಹೇಳು, ಇದರ ಹೊರತು ನಾನು ಬೇರೇನು ಸಹಾಯ ಮಾಡಲಾರೆ, ನಾನು ನಿನಗೆ ಇಷ್ಟಪಟ್ಟೆ ಕೇಳುತ್ತಿರುವೆ ಅಂದ. ನಿನ್ನ ಅಸಹಾಯಕತೆಗೆ ನಾನು ಕೇಳ್ತಾ ಇಲ್ಲ, ಇದನ್ನು ಅರ್ಥ ಮಾಡಿಕೊಂಡು ವಿಚಾರ ಮಾಡಿ ನಾವು ಎರಡು ದಿನ ಬಿಟ್ಟು ಮತ್ತೆ ಭೇಟಿಯಾಗೋಣ ಅಂದ. ಅವಳು ರಾತ್ರಿಯೆಲ್ಲ ವಿಚಾರ ಮಾಡಿದಳು. ಅವನು ಒಳ್ಳೆ ಹುಡುಗ, ಮಾತಿನ ಮೇಲೆ ನಿಲ್ಲುವಂತವನು. ಮನೆಯಲ್ಲಿ ಸಮಸ್ಯೆಯಾದರೂ ಇವನಿಂದ ತೊಂದರೆ ಇಲ್ಲ. ಆ ಅವಿವೇಕಿಗೆ ಮದುವೆಯಾಗಿ ಜೀವನ ಪೂರ್ತಿ ಕಷ್ಟ ಅನುಭವಿಸುವುದಕ್ಕಿಂತ ಅವರನ್ನೇ ಮದುವೆಯಾಗುವುದು ಒಳ್ಳೆಯದು ಅಂದಳು. ಮೂರು ದಿವಸ ಆದ ಮೇಲೆ ಗೆಳೆಯರ ಸಮ್ಮುಖದಲ್ಲಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯಾಗಿ ಗೌರೀಶಾ ತಮ್ಮ ಮನೆಗೆ ಕರೆದುಕೊಂಡು ಹೋದ. ಆದರೆ ಅವರ ಮನೆಯಲ್ಲಿ ಅವನ ತಾಯಿ ಮಡಿ ಮೈಲಿಗೆ ಪೂಜೆ ಪುನಸ್ಕಾರ ಸಂಪ್ರದಾಯ ಕಟ್ಟುನಿಟ್ಟಾಗಿ ಪಾಲಿಸಿದವಳು. ಯಾವ ಶಾಸ್ತ್ರವೂ ಇಲ್ಲದೆ ಮದುವೆ ಆಗಿದ್ದಕ್ಕೆ ಮನೆಯೊಳಗೆ ಕರೆಯಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದಳು. ಆದರೆ ಗೌರೀಶನ ಅಜ್ಜ ಊರಲ್ಲಿ ನ್ಯಾಯ ಪಂಚಾಯಿತಿ ಮಾಡುವರು, ಮುಂದೆ ನಮ್ಮ ಮನೆ ಕಡೆ ಬೆರಳು ಮಾಡಿ ತೋರಿಸಬಾರದು ಅಂತ, ಈಗ ಮದುವೆ ಅಂತ ಆಗಿದೆ, ಆ ಹೆಣ್ಣು ಮಗು ಇವನ ನಂಬಿ ಬಂದಿದೆ, ಈಗ ನೀವು ಬೇಡ ಅಂದರೆ ನಿಮ್ಮ ಮಗನು ಅವಳ ಜೊತೆ ಹೋಗುವ ಮನೆ ಮರ್ಯಾದೆ ಹೋಗುವುದು ಬೇಡ, ಇವನನ್ನು ನಂಬಿ ಬಂದ ಹೆಣ್ಣಿಗೆ ಅನ್ಯಾಯ ಆಗುವುದು ಬೇಡ, ಇವರಿಬ್ಬರು ತೋಟದ ಮನೆಯಲ್ಲಿ ಇರಲಿ, ನಿಮಗೂ ಬೇಜಾರ ಬೇಡ ಅಂದರು. ಆಳ ಮನುಷ್ಯ ಬಸಪ್ಪಗೆ ಕರೆದು, ಇವರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡು, ಯಾವುದು ಕೊರತೆ ಆಗಬಾರದು ಅಂದರು. ಅಲ್ಲೇ ನಿಂತಿದ್ದ ಅವರ ಮಗಳು ಸ್ವಲ್ಪ ವೈಶಾಲ್ಯ ಹೃದಯದವಳು. ಇವರನ್ನು ಇಲ್ಲೇ ನಿಲ್ಲಿಸಿದರೆ ಹೇಗೆ, ಆಮನಿ ಪೂರ ತಯಾರಾಗುವವರೆಗೂ ನಮ್ಮ ಮನೆಗೆ ಕರೆದುಕೊಂಡು ಹೋಗಲೇ ಅಂತ ಅಪ್ಪನ ಅಪ್ಪಣೆಯೇ ಕೇಳಿದಳು. ಸರಿ ಪುಣ್ಯ ಕಟ್ಕೊಂಡು ಕರ್ಕೊಂಡು ಹೋಗು ಅಂದರು. ಅವರ ಮನೆಯಲ್ಲಿ ಎರಡು ದಿವಸ ಇದ್ದು ತಮ್ಮ ಮನೆಗೆ ಹೋದರು. ಮನೆ ಚಿಕ್ಕದು, ಆದರೆ ಅವಶ್ಯವಿರುವ ವಸ್ತುಗಳಿಗೇನು ಕೊರತೆ ಇಲ್ಲ, ಅಂದುಕೊಂಡಷ್ಟು ಕಷ್ಟ ಏನು.

ಬರಲಿಲ್ಲ ಅಂತ ನಿಟ್ಟುಸಿರು ಬಿಟ್ಟರು. ಮೊದಲು ಅಜ್ಜ ಒಬ್ಬರೇ ಈ ಮನೆಗೆ ಬಂದು ಹೋಗುತ್ತಿದ್ದರು. ಹುಡುಗಿಯ ಅಚ್ಚುಕಟ್ಟುತನ, ಇರುವ ಶಿಸ್ತು, ಹಿರಿಯರಿಗೆ ಕೊಡುವ ಗೌರವ, ಆಳುಗಳ ಜೊತೆ ನಡೆದುಕೊಳ್ಳುವ ರೀತಿ ನೋಡಿ ಎಲ್ಲರೂ ಬಂದು ಹೋಗಿ ಮಾಡ ಹತ್ತಿದರು. ಗೌರೀಶ ಬೇರೆ ಊರಿಗೆ ನೌಕರಿಗೆ ಹೋಗಿ ರಾತ್ರಿ ಬರುತ್ತಿದ್ದ. ಮನೆ ಮಾತ್ರ ಅದೇ ಇತ್ತು. ಹೀಗೆ ಅವಳು ಒಂದು ಹೆಣ್ಣು ಮಗುವಿಗೆ ತಾಯಿಯಾದಳು. ಮಗುವಿನ ಜೊತೆ ಇಬ್ಬರು ಸಂತೋಷವಾಗಿ ಕಾಲಚಕ್ರ ಉರುಳುತ್ತಿತ್ತು. ಮಳೆಗಾಲ ಬಂದರೆ ಹೋಗಿ ಬಂದು ಮಾಡುವವರಿಗೆ ತೊಂದರೆ ಆಗುತ್ತಿತ್ತು ಅಂತ ಒಂದು ಸಣ್ಣ ಕಾಲುದಾರಿ ಹಾಕಿದ್ದರು. ರಾತ್ರಿ ಯಾರೂ ಅಲ್ಲಿ ಓಡಾಡುತ್ತಿರಲಿಲ್ಲ, ಏಕೆಂದರೆ ಪಕ್ಕದಲ್ಲಿ ದೊಡ್ಡ ಕಾಲುವೆ ಹರಿದು ಊರು ಕೆರೆಗೆ ಕೂಡುತ್ತಿತ್ತು. ಈಗ ಹೊಸದಾಗಿ ಆ ಕಾಲುವೆ ಅಗಲ ಮಾಡುತ್ತಿದ್ದರು. ಇನ್ನೂ ಅದರ ಕೆಲಸ ನಡೆದಿತ್ತು. ಹೀಗಾಗಿ ಗಂಡ ಬರುವವರಿಗೂ ಅವಳಿಗೆ ಸಮಾಧಾನವಿರಲಿಲ್ಲ. ಇಂತಹ ಮಳೆಯಲ್ಲಿ ಯಾರಿಗೂ ಹೇಳುವ ಹಾಗೂ ಇಲ್ಲ. ರಾತ್ರಿಯೆಲ್ಲ ಕಾದು ಕಾದು ಬೆಳಿಗ್ಗೆ ಎದ್ದ ತಕ್ಷಣ ಆಳು ಬಸಪ್ಪನಿಗೆ ಕರೆದುಕೊಂಡು ಅಜ್ಜ ಅವರ ಮನೆಗೆ ಹೋಗಿ ಹೇಳಿದಳು. ರಾತ್ರಿಯಾದರೂ ಇವರು ಬರಲಿಲ್ಲ, ಫೋನು ತೆಗೆದುಕೊಳ್ಳುತ್ತಾ ಇಲ್ಲ. ಗೌರೀಶ ಅಣ್ಣ ತಮ್ಮಂದಿರು ಬಸ್ ಸ್ಟ್ಯಾಂಡ್ಗೆ ಹೋಗಿ ರಾತ್ರಿ ಮುಕ್ಕಾಮು ಬಸ್ ಬಂದಿದೆಯಾ ಅಂತ, ಸ್ವಲ್ಪ ಲೇಟಾಗಿ ಬಂತು ಅಂತ ಹೇಳಿದರು. ಅವರ ಜೊತೆ ಈ ಊರಿಗೆ ಇನ್ನೊಬ್ಬ ಹುಡುಗ, ಇವರ ಜೊತೆ ಬೇರೆ ಊರಿಗೆ ನೌಕರಿಗೆ ಹೋಗುತ್ತಿದ್ದ. ಅವನ ಮನೆಗೆ ಹೋಗಿ ಕೇಳಿದರು. ಇಲ್ಲ ಅಣ್ಣ, ನನ್ನ ಜೊತೆನೆ ಬಂದು, ಮಳೆ ಜೋರಾಗಿ ಇದೆ, ಹೋಗಬೇಡಿ, ನಮ್ಮ ಮನೆಯಲ್ಲಿ ಇರು, ಬೆಳಿಗ್ಗೆ ಹೋಗುವಂತೆ ಅಂದರೂ ಕೇಳಲಿಲ್ಲ. ರಾತ್ರಿ ಕತ್ತಲು, ಶಾಂಭವಿ ಒಬ್ಬಳೆ, ಮಗುವನ್ನ ಕರ್ಕೊಂಡು ಇರ್ತಾಳೆ, ಭಯ ಆಗಬಹುದು ಅಂತ ಹೊರಟೆ ಹೋದರು. ನಾನು ಎಷ್ಟು ಹೇಳಿದರೂ ಕೇಳದೆ, ನಾನು ನಿಧಾನಕ್ಕೆ ಹೋಗ್ತೀನಪ್ಪ, ಚಿಂತಿಸಬೇಡ ಅಂತ ಹೊರಟೆ ಹೋದರು. ಇನ್ನೂ ಬಂದಿಲ್ಲ ಅಂದರೆ ಏನು ಅರ್ಥ ಅಂತ ಚಿಂತೆಗೆ ಒಳಗಾದರು ಎಲ್ಲರೂ. ಅಷ್ಟು ಅವಸರದಿಂದ ಬಂದವನು ಎಲ್ಲಿ ಹೋದ ಎಂದು ಎಲ್ಲರೂ ಹುಡುಕುತ್ತಿದ್ದರು. ಏನಾದರೂ ಅನಾಹುತ ಆಗಿರಬಹುದು ಅಂತ ಮನೆಯವರು ಗಾಬರಿಯಿಂದ ಪೊಲೀಸರಿಗೆ ತಿಳಿಸಿದರು. ಸ್ವಲ್ಪ ಹೊತ್ತಿನ ನಂತರ ಪೊಲೀಸರಿಂದ ಒಂದು ಫೋನ್ ಕರೆ ಬಂತು. ದಂಡೆ ಮೇಲೆ ಒಂದು ಶವ ಪತ್ತೆಯಾಗಿದೆ, ನೋಡಬನ್ನಿ ಅಂದರು. ಎಲ್ಲರೂ ಗಾಬರಿಯಿಂದ ಅಲ್ಲಿಗೆ ಹೋದರು. ಶಾಂಭವಿಗೆ ಕೈಕಾಲು ಆಡಲೇ ಇಲ್ಲ, ಅಳುತ್ತಾ ಕುಳಿತು ಬಿಟ್ಟಳು. ಅಷ್ಟರಲ್ಲಿ ಗೌರೀಶ ಬಂದು, ಏಕೆ ಅಳುತ್ತಿರುವೆ, ರಾತ್ರಿ ಭಯ ಆಗಿತ್ತಾ ಅಂದ. ನೀವು ಇಷ್ಟು ಹೊತ್ತಿಗೆ ಎಲ್ಲಿದ್ದೀರಿ? ನಿಮ್ಮ ಗೆಳೆಯ ಹೇಳಿದರು ನೀವು ಮಳೆಯಲ್ಲಿ ಮನೆಗೆ ಬಂದ್ರಿ ಅಂತ. ಮನೆಗೂ ಬಂದಿಲ್ಲ, ಏನಾಗಿರಬಹುದು ಎಂದು ಎಲ್ಲರೂ ಗಾಬರಿಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂದಳು. ನಾನು ಬಂದು ಹೇಳುತ್ತೇನೆ, ಮೊದಲು ಅವರಿಗೆ ಭೇಟಿಯಾಗಿ ಬರುತ್ತೇನೆ, ಅವರಿಗೆ ಗಾಬರಿ ಪಡುವುದು ಬೇಡ ಅಂದು ಹೋದ. ಎಲ್ಲರೂ ಆ ಶವ ನಮ್ಮದಲ್ಲ ಅಂತ ಮನೆಗೆ ಬಂದರು. ಇವನಿಗೆ ನೋಡಿ ಎಲ್ಲರೂ ಕೂಗಾಡುವರೆ, ಯಾಕೋ ಎಲ್ಲಿ ಹೋಗಿದ್ಯೋ, ನಮಗೆ ಒಂದು ತಿಳಿ ಅಂದರೆ ನೂರು ತಿಳಿದು ಬಂತು ಎಂದು ತಾಯಿ ಅಳಹತ್ತಿದರು. ಇಲ್ಲ, ನಾನು ಹೊರಟಿದ್ದೆ, ಕತ್ತಲು ನಿಧಾನಕ್ಕೆ ಗಟಾರ್ ದಾಟಬೇಕು ಅನ್ನುವಷ್ಟರಲ್ಲಿ ಪಕ್ಕದ ತೋಟದ ಅಜ್ಜ ಬಂದು ಕೈ ಹಿಡಿದು ಎಳೆದು, ಏನ್ ಮಾಡ್ತಾ ಇದೀಯಾ, ಯಾ ಮಾರಿಯಾದರೂ ನಿನ್ನ ಶವ ಕೂಡ ಸಿಗಲ್ಲ ಅಂತ ಬೈದರು. ಅಲ್ಲ, ಒಬ್ಬಳೇ ಇದ್ದಾಳೆ, ಚಿಕ್ಕ ಮಗ, ಭಯ ಪಡ್ತಾರೆ ಅಂದೆ. ಇವತ್ತು ಒಂದು ದಿನ ಭಯಪಟ್ಟರೆ ಏನಾಗಲ್ಲ, ನಿನಗೇನಾದರೆ ಪೂರ್ತಿ ಜೀವನ ಅವರು ಅನುಭವಿಸಬೇಕಾಗುತ್ತದೆ. ನೀನು ನಮ್ಮ ಮನೆಗೆ ಹೋಗು, ಮಳೆಗೆ ಬಹಳ ಮಣ್ಣು ಜಾರಿದೆ, ನನಗೆ ಮನೆಗೆ ಕಳುಹಿಸಿ. ತಾವು ದಪ್ಪನೆ ಪ್ಲಾಸ್ಟಿಕ್ ಹೊದ್ದು ಕಂದಿಲ ಹಿಡಿದುಕೊಂಡು ಬೆಳಕಿನವರೆಗೂ ಅಲ್ಲೇ ಕುಳಿತಿದ್ದರು. ಪಾಪ, ಮಳೆಯಲ್ಲಿ ಕುಳಿತ ಕಾರಣ ಅವರಿಗೆ ವಿಪರೀತ ಜ್ವರ ಬಂದಿತ್ತು. ನಾನು ಎದ್ದು ಮನೆಗೆ ಬರಬೇಕು ಅನ್ನುವಷ್ಟರಲ್ಲಿ ಜ್ವರದಲ್ಲಿ ಹುಷಾರಾಗಿ ಹೋಗು ಅಂದರು. ನನಗೆ ಅಷ್ಟೊಂದು ಸಹಾಯ ಮಾಡಿದ ಅಜ್ಜ ಜ್ವರದಿಂದ ಬಳಲುವುದು ನೋಡಿ ಡಾಕ್ಟರ್ಗೆ ಕರೆದುಕೊಂಡು ಬಂದು ಅವರಿಗೆ ಔಷಧಿ ಕುಡಿಸಿ ಬರುವಷ್ಟರಲ್ಲಿ ಸ್ವಲ್ಪ ತಡ ಆಯಿತು, ನಿಮಗೆಲ್ಲ ತೊಂದರೆಯಾಯಿತು. ಆ ಗಟಾರ್ನಲ್ಲಿ ಸ್ವಲ್ಪ ಮಣ್ಣು ಹಾಕಿರಬೇಕು, ಇಲ್ಲ ಅಂದರೆ ತೊಂದರೆಯಾಗುತ್ತೆ ಅಂದು. ತಾಯಿ, ಏನು ಬೇಡ, ನಿನ್ನ ಹೆಂಡತಿ ಮಗ ಕರ್ಕೊಂಡು ಈ ಮನೆಗೆ ಬಾ, ಇಲ್ಲೇ ಇರು, ನನಗೆ ಹೃದಯಾಘಾತ ಕೊಡಬೇಡಿ, ಜೀವ ಬಾಯಿಗೆ ಬಂದಂತಾಯಿತು, ಅವಳು ಒಬ್ಬಳೇ ಇರುವುದು ಬೇಡ, ನೀನು ಆತಂಕ ಪಟ್ಟು ಅನಾಹತ ಮಾಡಿಕೊಳ್ಳುವುದು ಬೇಡ ಅಂತ ರೇಗಿದಳು. ಎಲ್ಲರಿಗೂ ಖುಷಿಯಾಯಿತು. ಹೇ ಅಣ್ಣ, ನಮ್ಮ ಜೊತೆಗೆ ಇರ್ತಾನೆ ಅಂತ ತಮ್ಮಂದಿರು ಅತ್ತಿಗೆ ಮಗನ ಕರೆದುಕೊಂಡು ಬಂದರು. ಎಲ್ಲರಿಗೂ ಅಚ್ಚುಮೆಚ್ಚಿನ ಅತ್ತಿಗೆಯಾದಳು. ಮುದ್ದಾದ ಮಗ, ಮನೆ ತುಂಬ ಜನ ಪ್ರೀತಿ ಮಮತೆ ಎಲ್ಲವೂ ಸಿಕ್ಕಿತು. ಹಾ ಪ್ರಿಯ ಕೇಳುಗರೆ, ಈ ಕಥೆಯ ಅರ್ಥ ಇಷ್ಟೇ. ಯಾರ ಹಣೆಯಲ್ಲಿ ಏನು ಬರೆದಿರುತ್ತದೆ?

ಅದು ಯಾರಿಂದಲೂ ತಪ್ಪಿಸಲಾಗದು. ಅವತ್ತು ಸ್ವಲ್ಪ ಕಷ್ಟಕ್ಕೆ ಹೆದರಿ ಹಿಂದೆ ಸರಿದಿದ್ದರೆ ಶಾಂಭವಿ ಇಂದು ಸುಖವಾಗಿ ಇರುತ್ತಿರಲಿಲ್ಲ. ಕಷ್ಟಗಳು ಬಂದರೆ ಅದರ ಹಿಂದೆ ಸುಖವು ಬರುತ್ತದೆ ಅನ್ನುವ ಹಿರಿಯರ ವಾಣಿ ಎಷ್ಟು ನಿಜ ಅಲ್ವೇ? ಪ್ರಿಯ ಕೇಳುಗರೇ, ನೀವೇನಂತೀರಾ?

ಇದುವರೆಗೆ ಕರಾಳ ರಾತ್ರಿ ಕಥೆ ಕೇಳಿದಿರಿ. ಸಂಕಲನ ಸವಿತಾ ದೇಶಮುಖ್, ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ 7:30:10. ಈಗ ಕೆಲವು ಪ್ರಕಟಣೆಗಳು.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1-800-420-2233.
0: ಕೆಳಗುರಿ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾ ಬಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ನಂತರ ಅಸ್ಥಿ ಸಂಧಿವಾತ ಕುರಿತು ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ ಪ್ರಸಾರವಾಗುವುದು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. ಇನ್ನು 1 ಗಂಟೆಗೆ ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ, ಚಿತ್ರದುರ್ಗ ಕೇಂದ್ರ.

ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30 ಮಹಿಳಾ ಕಾರ್ಯಕ್ರಮದಲ್ಲಿ ನಿರ್ಮಲಾ ಸುರ್ಪುರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ನಿಮಿಷಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ 5.1% ಇಳಿಕೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶೂ ಯು ಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ವಾರ್ತೆಗಳ ವಿವರ. ಜಾರ್ಖಂಡ್ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಯ ಫಲವಾಗಿ 2024 ಜೆಎಸ್ಎಸ್ಸಿ ಸಿಜಿಎಲ್ ಸ್ಪರ್ಧಾತ್ಮಕ ಪರೀಕ್ಷೆ ಸೇರಿದಂತೆ ಟಿಡಿಪಿಎಲ್ ಏಜೆನ್ಸಿ ಮುಖಾಂತರ ನಡೆಸಿದ ಎಲ್ಲ ಪರೀಕ್ಷೆಗಳು ಹಾಗೂ ಅವುಗಳ ಫಲಿತಾಂಶಗಳನ್ನು ಜಾರ್ಖಂಡ್ ಸರ್ಕಾರ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ 2014 ಜೆಪಿಎಸ್ಸಿ ಜೆಎಸ್ಎಸ್ಸಿ ನಡೆಸಿರುವ ಎಲ್ಲ ನೇಮಕಾತಿ ಪರೀಕ್ಷೆಗಳ ಅಕ್ರಮಗಳ ಕುರಿತು ಸಿಐಡಿ ಮೂಲಕ ಸಮಗ್ರ ತನಿಖೆ ನಡೆಸಲು ಸರ್ಕಾರ ಆದೇಶಿಸಿದೆ. ಆದರೂ ಈ ರದ್ದತಿಯ ನಿರ್ಧಾರ ಪ್ರತಿಭಟನಾಕಾರರ ಮೊದಲ ಹಂತದ ಜಯವಷ್ಟೇ ಎಂದು ವಿದ್ಯಾರ್ಥಿ ಮುಖಂಡ ಪಿಯೂಷ್ ಕುಮಾರ್ ತಿಳಿಸಿದ್ದಾರೆ. 11-13 ಜೆಪಿಎಸ್ಸಿ ಪರೀಕ್ಷೆಗಳ ಅಕ್ರಮಗಳು ಹಾಗೂ ಈ ಎಲ್ಲ ಪರೀಕ್ಷಾ ಹಗರಣಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ತಮ್ಮ ಪ್ರಮುಖ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಹಂತದ ಹೋರಾಟ ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆಯನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಆಯೋಜಿಸಲಿದೆ. ಈ ಯುವ ಶೃಂಗಸಭೆಯು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ಯುವ ನಾಯಕರು, ಸಂಶೋಧಕರು, ಉದ್ಯಮಿಗಳು ಹಾಗೂ ಬದಲಾವಣೆಯ ಹರಿಕಾರರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಲಿದೆ.

0: ವೈವಿಧ್ಯಮಯ ವಿಷಯಾಧಾರಿತ ಚರ್ಚೆಗಳು ಮತ್ತು ಸಂವಾದಗಳ ಮೂಲಕ ಯುವಜನರು ತಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಹಾಗೂ ಬ್ರಿಕ್ಸ್ ಚೌಕಟ್ಟಿನಲ್ಲಿ ಪರಿಗಣಿಸಬಹುದಾದ ಪರಿಹಾರಗಳನ್ನು ಪ್ರಸ್ತುತಪಡಿಸಲು ಇದು ಉತ್ತಮ ವೇದಿಕೆ ಕಲ್ಪಿಸಲಿದೆ. ಇದರ ಮುಂದುವರಿದ ಭಾಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ 22ರಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಯುವ ವ್ಯವಹಾರಗಳ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಭಾಗವಹಿಸುವ ಈ ಸಭೆಯಲ್ಲಿ ಯುವಜನರ ಅಭಿವೃದ್ಧಿಯ ಪ್ರಮುಖ ಆದ್ಯತೆಗಳ ಕುರಿತು ಚರ್ಚಿಸಲಾಗುವುದು. ಜೊತೆಗೆ ಯುವ ಶೃಂಗಸಭೆಯ ಫಲಿತಾಂಶಗಳನ್ನು ಪರಾಮರ್ಶಿಸಿ ಯುವ ಸಹಕಾರ ಕುರಿತ ಜಂಟಿ ಸಚಿವರ ಪ್ರಕಟಣೆಯನ್ನು ಅಂಗೀಕರಿಸಲಾಗುವುದು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200ಕ್ಕೂ ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವಿಚ್ಛಿದ್ರಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ಧ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ ಪಾಕಿಸ್ತಾನ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿಟಿವಿ ಕ್ಯಾಮೆರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಹಿಂದಿ ಜೀವನ ಚರಿತ್ರೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ನಿನ್ನೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಮಾಜಿ ರಾಜ್ಯಸಭಾ ಸದಸ್ಯ ವೈ ಲಕ್ಷ್ಮೀಪ್ರಸಾದ್ ರಚಿಸಿರುವ ಈ ಕೃತಿ ವೆಂಕಯ್ಯ ನಾಯ್ಡು ಅವರ ಸಾರ್ವಜನಿಕ ಜೀವನ, ಹೋರಾಟ, ರಾಷ್ಟ್ರ ಸೇವೆ ಹಾಗೂ ಕೊಡುಗೆಗಳನ್ನು ಪರಿಚಯಿಸುತ್ತದೆ. ಈ ಜೀವನ ಚರಿತ್ರೆ ಓದುಗರಿಗೆ ಸ್ಫೂರ್ತಿ ನೀಡಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಅಧಿವೇಶನ COP17ರಲ್ಲಿ ಭಾರತ ಹುಲ್ಲುಗಾವಲುಗಳು ಮತ್ತು ಇತರ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಕುರಿತು ತನ್ನ ಮೊದಲ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ಅರಣ್ಯಗಳ ಜೊತೆಗೆ ಹುಲ್ಲುಗಾವಲುಗಳು ಮತ್ತು ಇತರ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ವೈಜ್ಞಾನಿಕ ಸಂರಕ್ಷಣೆ ಅಗತ್ಯ ಎಂದು ಹೇಳಿದರು. ಜೀವ ವೈವಿಧ್ಯತೆ, ಜೀವನೋಪಾಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವಕ್ಕೆ ಆರೋಗ್ಯಕರ ಹುಲ್ಲುಗಾವಲುಗಳು ಅತ್ಯಂತ ಮಹತ್ವದ್ದಾಗಿವೆ ಎಂದು ಅವರು ತಿಳಿಸಿದರು. ಭಾರತದ ಪ್ರಮುಖ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಪರಿಸರ ಗುಣಲಕ್ಷಣಗಳು, ಜೀವ ವೈವಿಧ್ಯತೆ ಹಾಗೂ ಅವುಗಳೊಂದಿಗೆ ಸಂಬಂಧ ಹೊಂದಿರುವ ಸಮುದಾಯಗಳ ಕುರಿತು ಮಾರ್ಗದರ್ಶಿಯಲ್ಲಿ ಮಾಹಿತಿ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 15 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರ ನಿರುದ್ಯೋಗ ಪ್ರಮಾಣ ಜುಲೈನಲ್ಲಿ 5.1% ಜೂನ್ನಲ್ಲಿ ಇದು 5.5% ಎಂದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಮಾಸಿಕ ಕಾರ್ಮಿಕ ಬಲ ಹಾಗೂ ನಿರುದ್ಯೋಗ ದತ್ತಾಂಶ ತಿಳಿಸಿದೆ. ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಪ್ರಮಾಣ ಜೂನ್ನ 5%ರಿಂದ ಜುಲೈನಲ್ಲಿ 4.5% ಇಳಿದಿದೆ. ನಗರ ಪ್ರದೇಶದಲ್ಲಿ ಮಾತ್ರ ನಿರುದ್ಯೋಗ ಪ್ರಮಾಣ 6.6%ರಿಂದ 6.7%ಕ್ಕೆ ಕೊಂಚ ಏರಿಕೆಯಾಗಿದೆ. ಮಹಿಳೆಯರ ಒಟ್ಟಾರೆ ನಿರುದ್ಯೋಗ ಪ್ರಮಾಣ 5.4%ಕ್ಕೆ ಇಳಿದಿದ್ದು ಪುರುಷರ ನಿರುದ್ಯೋಗ ಪ್ರಮಾಣ 5%ಕ್ಕೆ ಇಳಿಕೆಯಾಗಿದೆ. NDPS ಕಾಯ್ದೆಯಡಿ ಪ್ರಕರಣ ಎದುರಿಸುತ್ತಿರುವ ವಿದೇಶಿ ಪ್ರಜೆಗಳಿಗೆ ಜಾಮೀನು ನೀಡುವಾಗ ಕಠಿಣ ಷರತ್ತುಗಳನ್ನು ವಿಧಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶಿಸಿದೆ. ಜಾಮೀನು ಪಡೆಯುವವರು ಪಾಸ್ಪೋರ್ಟ್ಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಪೂರ್ವಾನುಮತಿ ಇಲ್ಲದೆ ದೇಶ ತೊರೆಯುವಂತಿಲ್ಲ ಎಂದು ತಿಳಿಸಿದೆ. ಬಿಡುಗಡೆಯಾದ ಒಂದು ವಾರದೊಳಗೆ FRRO ನೋಂದಾಯಿಸಿಕೊಳ್ಳಬೇಕು ಹಾಗೂ ಇಬ್ಬರು ಖಾತರಿದಾರರನ್ನು ಒದಗಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ನಕಲಿ ಖಾತೆದಾರರನ್ನು ಪತ್ತೆ ಹಚ್ಚಲು ಕೇಂದ್ರೀಯ ದತ್ತಾಂಶ ವ್ಯವಸ್ಥೆ ರೂಪಿಸುವಂತೆಯೂ ನಿರ್ದೇಶನ ನೀಡಿದೆ. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಮೊದಲ ದಿನದ ಪಂದ್ಯಗಳಲ್ಲಿ ಭಾರತೀಯ ಆಟಗಾರರು ಶುಭಾರಂಭ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಹಾಲಿ ವಿಶ್ವ ಚಾಂಪಿಯನ್ ಹಾಗೂ ವಿಶ್ವದ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾದ ಶಿ ಯು ಕಿ ಅವರನ್ನು 21-14, 13-21

0: ಇಪ್ಪತ್ತೊಂದು 19 ಸೆಟ್ಗಳಿಂದ ಮಡಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7 21-11 ಅಂತರದಿಂದ ಜಯ ಸಾಧಿಸಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಸ್ ಹಾಗೂ ಲೂಸಿಯಾ ರೋಡ್ರಿಗಸ್ ಜೋಡಿಯನ್ನು 21-9 21-13 ಸೋಲಿಸಿದ್ದರೆ ಕವಿಪ್ರಿಯಾ ಸೆಲೋಮ್ ಮತ್ತು ಸಿಮ್ರನ್ ಸಿಂಘಿ ಜೋಡಿ 22-20 21-14 ಸ್ಪೇನ್ನ ನಿಕೋಲ್ ಕರುಲ್ಲಾ ಹಾಗೂ ಕಾರ್ಮೆನ್ ಜಿಮಿನೆಜ್ ಜೋಡಿಯನ್ನು ಮಣಿಸಿದೆ. ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರಣನ್ ಜೋಡಿ ತಮ್ಮ ಪಂದ್ಯದಲ್ಲಿ ಮುನ್ನಡೆಯಲಿದ್ದಾಗ ಎದುರಾಳಿ ಐರ್ಲೆಂಡ್ ಜೋಡಿ ಗಾಯದಿಂದ ಪಂದ್ಯದಿಂದ ಹೊರನಡೆದ ಹಿನ್ನೆಲೆ ಭಾರತೀಯ ಜೋಡಿ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದೆ. ಇಂದು ನಡೆಯಲಿರುವ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯಸೇನ್ ಹಾಗೂ ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕಣಕ್ಕಿಳಿಯಲಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೂರನೇ ದಿನದ ಆಟದ ಅಂತ್ಯಕ್ಕೆ ಭಾರತ 178 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿದ್ದು ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿದ್ದ ಭಾರತದ ಮೊತ್ತಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ನಡೆಸಿದ ಶ್ರೀಲಂಕಾ ಪಡೆ 284 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಸ್ಪಿನ್ನರ್ ಮಾನವ್ ಸುತಾರ್ 4 ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ 3 ವಿಕೆಟ್ ಕಬಳಿಸಿದರು. ಶ್ರೀಲಂಕಾ ಪರ ಸೋನಾಲ್ ದಿನಿಶಾ ಚೊಚ್ಚಲ ಟೆಸ್ಟ್ ಶತಕ ಗಳಿಸಿದರೆ ನಿರೋಶನ್ ಡಿಕ್ವೆಲ 80 ರನ್ ಗಳಿಸಿದರು. ನಾಲ್ಕನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸಿ ಎದುರಾಳಿ ತಂಡಕ್ಕೆ ಸವಾಲಿನ ಗುರಿ ನೀಡಲು ಪ್ರಯತ್ನಿಸಲಿದೆ. ಸರಣಿಯ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯವು ಇದೇ 23ರಿಂದ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶಿಯುಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:45:23. ಚಿತ್ರಗೀತೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8 ಗಂಟೆಯಾಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. ಸರಿಯಾಗಿ 8:15 ಮಾರ್ನಿಂಗ್ ನ್ಯೂಸ್ ಪ್ರಸಾರವಾಗುವುದು.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಾಮನಬಿಲ್ಲು, ನಾಗರಹಾವು, ಒಂದು ಮುತ್ತಿನ ಕಥೆ, ಎಡಕಲುಗುಡ್ಡದ ಮೇಲೆ, ಮುನಿಯನ ಮಾದರಿ, ಅವಳ ಹೆಜ್ಜೆ ಹಾಗೂ ಭಾವನಗಂಗಾ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳಿದ್ರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಸಮಯ ಸರಿಯಾಗಿ 9 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
2: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
1: ಹೌದಾ? ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
2: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
1: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
2: ಮೊಬೈಲ್ ನಂಬರ್ 7387242525
1: ಅಥವಾ 9689646218.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800-420-2233.
5: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
6: ಏನಪ್ಪ ಸಂಗಪ್ಪ, ಏನ್ ಮಾಡಾಕತಿ ಮನ್ಯಾಗ?
7: ಬರಪ್ಪ ಮಲ್ಲಪ್ಪ. ಏನಿಲ್ಲ ನೋಡು, ಮುಂಜಾನೆ ನಾಗರ ಪಂಚಮಿ ಇತ್ತು ಇವತ್ತ. ಇವತ್ತ ಏನ್ ಮಾಡುದು, ಎಲ್ಲ ಉಂಡಿ, ಎಳ್ಳು, ಬೆಲ್ಲ ಎಲ್ಲಾ ಅದೇ ಜೋರ್ ಐತ. ನೋಡಿ
6: ಪಂಚಮ ಜೋರ್ ಐತ. ಹಂಗಾರ
7: ಜೋರ್ ಐತ್ ನೋಡ್ಸು.
6: ಎಲ್ಲ ಎಲ್ಲ ಉಂಡಿ ಒಟ್ಟು ತಿಂದು ದಿನ ಮುಗಿಸೋ ನಮ್ಗ ಸಿಟ್ಟಿವಪ್ಪ.
7: ಅದಿದ್ದು ಸರ್, ನಿಮ್ ಸಂಬಂಧ ಇಟ್ಟ ನಿಮ್ಮ ಮನಿ ಎಲ್ಲ ಇಟ್ಲಾಗ ಇಟ್ಟಾಳ. ನೀ ಬರುತ್ತೆ ಅಂತ ಕಾಯ್ಕೋದ್ ಕೂತಿದ್ಲು. ನೀ ತಳ ಮಾಡ್ದೆಪ್ಪ.
6: ನಾ ಅದಕ್ಕೆ ಮತ್ತೆ ಪಂಚಮಿ ಗಿಂಚಮಿ ಐತಿ, ಮತ್ತೆ ಸಂಗೂರ್ ಮನೆಗೆ ಹೋದ್ರೆ ಸ್ವಲ್ಪ ಏನಾರ ಸ್ಪೆಷಲ್ ಆಗಿ ಸಿಗ್ಬೋದ. ನಾ ಬಂದಿನಿ.
7: ಬಾ ಬಾ ಬಾ, ಎಲ್ಲ ಐತಿ, ಊಟ ಮಾಡಿ ಹೊಲಾತಿತ್ತು.
6: ಪಂಚಮಿ ಜೋರ್ ಐತೆ ಹಂಗಾರ?
7: ಜೋರ್ ಐತಿ.
6: ಮತ್ತೆ ಪಂಚಮಿ ವಿಶೇಷತೆ ಏನಾರ ಗೊತ್ತದ ನಿನಗೆ? ಅದ್ರ ಬಗ್ಗೆ ಬರೀ ಎಲ್ಲ ಉಂಡಿ ತಿಂದು ಹೋದಾಗಬಾರ್ದು.
7: ಗೊತ್ತೈತೆ ದೋಸ್ತ,
6: ಸ್ವಲ್ಪ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಸ್ವಲ್ಪ ಪಂಚಮಿ ಅಂದ್ರೆ ಏನು, ಅದ್ರ ವಿಶೇಷತೆ ನಿನಗೇನು ಗೊತ್ತಿತ್ತು? ಸ್ವಲ್ಪ ನನಗೆ ಹೇಳಲ್ಲ.
7: ಹೇಳಿದ್ರಲ್ಲ, ನನಗೂ ಗೊತ್ತಿರಲಿಲ್ಲ. ಸಣ್ಣವ್ರದಾಗ ಬರೀ ಅದು ಉಂಡ್ಲಿ ಎಳ್ಳು ಬೆಲ್ ತಿಂತಿದ್ವಿ, ಜೋಕಾಲಿ ಆಡ್ತಿದ್ವಿ, ಅಷ್ಟೇ ಗುರುತು. ನಾಗರ ಗುಡಿಗೆ ಹೋಗಿ ಸ್ವಲ್ಪ ಹಾಲು ಹಾಕೋದು ಅಷ್ಟೇ ಮಾಡ್ತಿದ್ವಿ. ನಂತರ ನನಗೂ ಅನಿಸ್ತು ಏನು ತಿಳ್ಕೊಬೇಕಲ್ಲ ಹಬ್ಬದ ಬಗ್ಗೆ. ಎಲ್ಲ ಇಷ್ಟು ವರ್ಷದಿಂದ ಆಚರಣೆ ಮಾಡ್ಕೊತು ಬಂದಿವಿ, ಇದ್ರ ಮಹತ್ವ ಏನು ಗೊತ್ತಾಗಬೇಕು ನಮಗೂ.
6: ಹೌದು,
7: ಹೀಗಾಗಿ ನನಗೆ ಗುರ್ತಿದ್ದು ಮಸ್ಟ್ ಹೇಳ್ತೀನಿ ಅಂತ. ನೋಡಿದ ನೋಡಿದು, ಶ್ರಾವಣ ಮಾಸದಾಗ ಬರ್ತೈತೆ ಹಬ್ಬ.
6: ಶ್ರಾವಣ
7: ಮಾಸದಾಗ ಇನ್ನು ಮುಂದಿನ ಹಬ್ಬಗಳು ಇರ್ತಾವಲ್ಲ, ಗಣಪತಿ, ದಸರಾ, ದೀಪಾವಳಿ, ಇವಕ್ಕೆಲ್ಲ ಮುನ್ನುಡಿ ಇದ್ದಂಗಿದ್ದವು. ಏನು ನಾಗರ ಪಂಚಮಿಯಿಂದ ಹಬ್ಬಗಳು ಚಾಲು ಆಗ್ತಾವ. ಅವಾಗ ದೀಪಾವಳಿ ತನ, ದೀಪಾವಳಿ, ತುಳಸಿ ಪೂಜೆ ಅಲ್ಲಿತನ. ಇವು ನಾಗರ ಪಂಚಮಿ ಬತ್ತಿಕೋ ಜೂನ್, ಜುಲೈ ತಿಂಗಳದಾಗ, ಜುಲೈ ಆಗಸ್ಟ್ ಈ ತಿಂಗಳಾಗೆಲ್ಲ ಬತ್ತಂದ್ರೆ, ವಿಶೇಷವಾಗಿ ಆಗಸ್ಟ್ ತಿಂಗಳದಾಗ ಬರ್ತಿತ್ತು. ಆ ಶ್ರಾವಣ ತಿಂಗಳದಾಗ ಬತ್ತಂದ್ರೆ ಹಬ್ಬಗಳು, ಹಬ್ಬ ಚಾಲು, ಈಗ ಸರತಿ ಚಾಲು ಚಾಲು. ಏನು ನಾಗರ ಪಂಚಮಿ ಅಂದ್ರೆ ಏನು, ಒಡ ಹುಟ್ಟಿದವ್ರ ಹಬ್ಬದು, ಹೆಣ್ಮಕ್ಳ ಹಬ್ಬ. ನಾಗಪ್ಪನಿಗೆ ಹಾಲು ಎರಡು ಆಚರಿಸಿದ ಹಬ್ಬ ಅದು. ಈ ಹಬ್ಬಕ್ಕೆ ಏನು ಮಾಡ್ತಾರೆ, ಗರುಡ ಪಂಚಮಿ ಅಂತ ಇನ್ನೊಂದು ಹೆಸರೈತೆ. ನಾಗರ ಪಂಚಮಿಯ ದಿನ ಶ್ರದ್ಧಾಭಕ್ತಿ

0: ಏನು ಮಾಡ್ತಾರೆ, ನಾಗರಕಲ್ಲಿಗೆ ಅಥವಾ ಹುತ್ತುಗಳಿಗೆ ಹಾಲೇರು ಪೂಜೆ ಮಾಡ್ತಾರೆ, ವಿಶೇಷವಾಗಿ ಹೆಣ್ಮಕ್ಕಳು.
1: ಹೌದು,
0: ನಾಗಪ್ಪನಿಗೆ ವಿವಿಧ ಉಂಡಿ, ಕರಿ ಎಳ್ಳಿನಿಂದ ಮಾಡಿದ ಉಂಡಿ, ಚಿಗಳಿ ತಂಬಿಟ್ಟತ್ತ, ಹಸಿ ಅಕ್ಕಿ, ಬೆಲ್ಲ ಇವೆಲ್ಲ ಬೆರೆಸಿ ಮಾಡಿರ್ತಾರಲ್ಲ, ತಂಬಿಟ್ಟಿನ ನೈವೇದ್ಯ ಇತ್ತ, ಇದನ್ನ ಅರ್ಪಣೆ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಅಣ್ಣ ತಂಗಿ ಪ್ರೀತಿ ಸಾರುವಂಥ ಹಬ್ಬ ಇದು. ಏನು ಅಕ್ಕ ತಂಗಿಯಾರು ಅಣ್ಣ ತಮ್ಮಂದಿರ ಆಯುಷ್ಯ ಆರೋಗ್ಯ ಮತ್ತು ಸಕಲ ಸುಖ ನೀಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾರೆ ಹೆಣ್ಮಕ್ಕಳು.
1: ಪಂಚಮಿ ದಿನ,
0: ಪಂಚಮಿ ದಿನ ಅದು ನೋಡಿ, ಹುತ್ತಕ್ಕೆ ಹಾಲು ಎರಡು, ಹುತ್ತದ ಮಣ್ಣು ಹೊಕ್ಕಳು ಮತ್ತು ಬೆನ್ನಿಗೆ ಹಚ್ಚಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಾರೆ. ನಾಗ ದೇವತೆಗೆ ಅನುಗ್ರಹ ಮತ್ತು ನಿಗ್ರಹ ಮಾಡುವಂಥ ಸಾಮರ್ಥ್ಯ ಇರ್ತೈತತ್ತ, ಅದಕ್ಕೆ ಸರ್ಪ ಪೂಜಾ ವಿಶೇಷವಾದ ಮಾನ್ಯತೆ ಕೊಟ್ಟಿರ್ತಾರೆ ಇದಕ್ಕೆ. ಇನ್ನು ಉತ್ತರ ಕರ್ನಾಟಕದಾಗ, ನಮ್ಮ ಉತ್ತರ ಕರ್ನಾಟಕದಾಗ ಈ ಹಬ್ಬಕ್ಕೆ ಮತ್ತಷ್ಟು ವಿಶೇಷ ರೀತಿಯಿಂದ ಆಚರಿಸಲಾಗುತ್ತದೆ.
1: ಯಾವ ರೀತಿ ಆಚರಣೆ ಮಾಡ್ತಾರೆ
0: ಈ ಹಬ್ಬದಾಗ? ಮನೆಯಾಗ ಮತ್ತು ಊರಾಗ ಜೋಕಾಲಿ ಕಟ್ಟಿ ಹಾಡುವಂಥ ವಿಶೇಷ ಪದ್ಧತಿ ಐತಿ. ನಾವು ಜೋಕಾಲಿ ಆಡ್ತೀವಲ್ಲ,
1: ಜೋಕಾಲಿ ಆಡ್ತಾರಲ್ಲ ಪಂಚಮಿ,
0: ಅದೇ ಜೋಕಾಲಿ ಆಡೋದು ಎಲ್ಲ ಏನು ಆಡ್ತಿದ್ವಿ, ಅದೇ ಜೋಕಾಲಿ ಆಡ್ತಾರೆ. ಹಿರಿಯರು ಕಿರಿಯರು ಏನು ಭೇದ ಇಲ್ಲದೆ ಜೋಕಾಲಿ ಕಟ್ಟಿರ್ತಾರೆ ಮನೆಯಾಗ ಸ್ವಲ್ಪ ದಿನ. ನಾಗರ ಪಂಚಮಿ ಹಬ್ಬ ಉತ್ತರ ಕರ್ನಾಟಕದ ಜೋಕಾಲಿ ಹಬ್ಬ ಅಂತ ಪ್ರಸಿದ್ಧ ಪಡೆದೈತೆ.
1: ಹೌದೌದು.
0: ಏನು ನಾಗರ ಪಂಚಮಿ ದಿನ ಸುಬ್ರಹ್ಮಣ್ಯ ದೇವರಿಗೆ ಆರಾಧನೆ ಮಾಡಿದ್ರೆ ಇಡೀ ಕುಟುಂಬ, ಇದಕ್ಕೆ ಇಡೀ ಕುಟುಂಬಕ್ಕೆ ನಾಗಪ್ಪ ಕಾಯ್ತಾನಂತ ನಂಬಿಕೆ. ಮತ್ತು ಇದರ ಪೌರಾಣಿಕ ಹಿನ್ನೆಲೆ ಒಂದೈತೆ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಯಮುನಾ ನದಿ ಆಳದಾಗ ಕಾಳಿಂಗ ಸರ್ಪ ಅದು ಇರ್ತದೆ ನೋಡಿ, ಕಾಳಿಯ ನಾಗನ ಮರ್ದನ ಮಾಡೋದು ದಿವಸ ಇದು. ಕಾಳಿಂಗ ಏನು ಚಂಡ ಆಳ್ಕೋತ ಹೋಗಿ ಆ ಯಮುನಾ ನದಿಯಾಗ ಕಾಳಿಂಗ ಹೊಕ್ಕಿರ್ತಾನೆ. ಆ ಕಾಳಿಂಗದಿಂದ ಏನಂತ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಿರ್ತೈತಿ, ಪ್ರಾಣಿಗಳಿಗೆ ತೊಂದರೆ ಆಗ್ತಿರ್ತೈತಿ. ನದಿಯಾಗ ಧುಮುಕಿ ಏನು ಮಾಡ್ತಾನೆ, ಕಾಳಿಂಗ ಸರ್ಪಿಗೆ ಮರ್ದನ ಮಾಡಿ ಸೊಕ್ಕಳಗಿಸಿ ಹೊರಗಟ್ತಾನೆ ಆ ದಿನ ಇದು. ಅದೇ ದಿನ ಏನಾಗಿತ್ತು, ಶ್ರಾವಣ ಶುಕ್ಲ ಪಂಚಮಿ ಆಗಿತ್ತು. ಏನು ಬಾಲಕೃಷ್ಣ ಏನು ಮಾಡ್ದ, ಯಮುನಾ ನದಿ ತೀರದಾಗ ಆಳ್ತಿದ್ದಾಗ ಚಂಡು ನದಿ ದಂಡ್ಯಾಗ ಮರದ ಕಾಣದಾಗ ಸಿಕ್ಕಿ ಹಾಕ್ಕೊಂಡಿತ್ತು. ಆ ಚಂಡನ ಹಿಡ್ಕೊಳಕ್ಕೆ ಹೋಗಿ ಕೃಷ್ಣ ಜಾರಿ ನೀರಾಗಿ ಬಿದ್ದ. ಯಮುನಾ ನದಿಯಲ್ಲಿ ಕಾಳಿ ಎಂಬ ನಾಗ ವಾಸ ಆಗಿತ್ತ. ಏನು ಅದು ಭಾಳ ವಿಷಯಪೂರಿತವಾಗಿತ್ತು. ಕೃಷ್ಣ ನದಿಗೆ ಬಿದ್ದಾಗ ಕೃಷ್ಣ ನದಿಗೆ ಬಿದ್ದಾಗ ಕಾಳಿ ಎಂಬ ಹಾವ ಅವನ ಮೇಲೆ ದಾಳಿ ಮಾಡ್ತಿದ್ದರು. ಆಗ ಕೃಷ್ಣ ಏನು ಮಾಡ್ದನು, ಕಾಳಿಂಗ್ ವಿರುದ್ಧ ಹೋರಾಡಿ ಗೆಲ್ತಾನ. ಅದಕ್ಕೆ ಅವತ್ತು ಗುರುತಾಗ್ತದೆ, ಶ್ರೀಕೃಷ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ, ನೀವು ದೇವರ ಅವತಾರ. ಏನು ಆಗ ಏನು ಮಾಡ್ತಾನೆ, ಕಾಳಿಂಗ ನನ್ನ ಕೊಲ್ಲ ಬೆಳತ್ತ ಬೇಡ್ಕೋತಾನೆ. ಕೃಷ್ಣ ಏನು ಮಾಡ್ತಾನೆ, ಇನ್ಮೇಲೆ ಏನು ಮಾಡ್ತಾನೆ, ಜನರಿಗೆ ತೊಂದರೆ ಕೊಡೋಕೆ ಹೋಗ್ಬಿಡತ್ತೆ ಬುದ್ಧಿವಾದ ಹೇಳಿ ಇಲ್ಲಿಂದ ನೀವು ಹೋಗ್ಬಿಡು ಬೇರೆ ಜಾಗಕ್ಕೆ ಹೋಗ್ಬಿಡತ್ತೆ ಕಳಿಸೋಣ. ಆಗ ಅದು ಏನು ಮಾಡ್ತೈತಿ, ತನಗೆ ಗರುಡಿನಿಂದ ಭಯ ಐತೆ.
1: ಕಾಳಿಂಗ
0: ಕಾಳಿಂಗ ಹೇಳ್ತೈತಿ, ಗರುಡಿನ ಭಯ ಐತಿ, ನಾ ಹೋದ್ರೆ ಕೊಲ್ತಾನವ. ಆಗ ನೀ ಏನು ಚಿಂತೆ ಮಾಡಬೇಡ, ನಿನ್ನ ತಲೆ ಮೇಲೆ ನಂದು ಹೆಜ್ಜೆ ಗೊತ್ತದ, ಕಾಲಿನ ಹೆಜ್ಜೆ ಗುರ್ತದೆ, ಅದು ನೋಡಿದ್ರೆ ನಿನ್ನ ಗರುಡು ಏನು ಮಾಡೋಂಗಿಲ್ಲ ಅಂಥೇಳಿ
1: ನೀ ಸುರ ಕೃಷ್ಣನ ಹೆಜ್ಜೆ ಗುರ್ತೈತೆ.
0: ಹಾಂ, ಅದ್ರ ಮೇಲೆ ಮರ್ದನ ಮಾಡಿ ಇದಿರ್ತಾನ ನೃತ್ಯ ಮಾಡಿರ್ತಾನಲ್ಲ, ಅದ್ರದಿಂದ ಏನಾಗ್ತದೆ, ಅದು ತಲೆ ಮೇಲೆ ಕೃಷ್ಣನ ಹೆಜ್ಜೆ ಗುರ್ತು ಬಿದ್ದಿರ್ತಾವೆ ಕಾಳಿಂಗ ಸರ್ಪದ ಮೇಲೆ. ಅದು ನೋಡಿ ನಾ ಏನಂತಾನೆ, ಗರುಡು ಏನು ಮಾಡೋಂಗಿಲ್ಲ, ಏನು ಹಿಂಗಾಗಿ ನೀ ಹೋಗ್ಬಿಡು ಇಲ್ಲಿ ಇರಕ್ಕೆ ಹೋಗ್ಬಿಡ ಬೇರೆ ಸ್ಥಾನಕ್ಕೆ ಹೋಗ್ಬಿಡ ಅಂತ ಕಳಿಸ್ತಾನೆ. ಅದಕ್ಕೆ ಅದೊಂದು ಈ ದಿನದ ವಿಶೇಷ ಇದೆ. ಮತ್ತು ಇನ್ನೊಂದು ಕತೆ ಐತಿ, ಏನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪ ಒಂದು ಕಾರಣ ತಿಳಿದ ರಾಜ ಜನ್ಮೇಜಯ ಭೂಲೋಕದಾಗ ಸರ್ಪ ಸಂಕುಲ ನಾಶ ಮಾಡ್ಲಕ್ಕ ನಿರ್ನಾಮ ಮಾಡ್ಲಕ್ಕ ಸರ್ಪ ಯಜ್ಞ ಎಂಬ ಯಜ್ಞವನ್ನು ಆಚರಣೆ ಮಾಡ್ಲಕ್ಕ ಪ್ರಾರಂಭ ಮಾಡ್ತಾನೆ. ಈ ಯಜ್ಞಕ್ಕೆ ಎಲ್ಲ ಸರ್ಪಗಳು ಬಂದು ಬೀಳ್ತಾವೆ. ಈ ಸಂದರ್ಭದಾಗ ಸರ್ಪಗಳು ಏನು ಪ್ರಾರ್ಥನೆ ಮಾಡಿಕೊಂಡಾಗ ಮುನಿಗಳು ಏನು ಮಾಡ್ತಾರೆ, ಸರ್ಪಯಜ್ಞೆ ಮಾಡು ಜನ್ಮೇಜಯ ರಾಜನನ್ನು ಪ್ರಸನ್ನಗೊಳಿಸ್ತಾರೆ, ಸಮಾಧಾನಗೊಳಿಸ್ತಾರೆ. ಆಗ ಜನ್ಮೇಜಯ ರಾಜ ಏನು ಮಾಡ್ತಾನೆ, ವರವನ್ನು ಕೇಳಿ ಅಂತ ಕೇಳಿದಾಗ ಮುನಿಗಳು ಏನು ಹೇಳ್ತಾರೆ, ಪ್ರಾಣಿಹಿಂಸೆ ಮಹಾಪಾಪ ಆಗಿರ್ತದೆ, ನೀವು ಈಗಾಗಲೇ ಮಾಡ್ತಿರೋ ಸರ್ಪಯಜ್ಞೆ ಈಗಲೇ ನಿಂದಿರಿಸ್ಬೇಕು ಅಂತ ಕೇಳ್ಕೋತಾರೆ. ಆಗ ಜನ್ಮೇಜಯ ಏನು ಮಾಡ್ತಾನೆ, ಅವ್ರ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಾಗವನ್ನು ನಿಂದಿರ್ಸ್ತಾನೆ. ಹಾಗೆ ಎಷ್ಟೋ ಸರ್ಪಗಳು ಪ್ರಾಣ ಉಳಿತಾವೆ. ಏನು ಇದನ್ನೇ ಆ ಏನು ಯಜ್ಞ ನಿಲ್ಲಿಸಿದ ದಿನವನ್ನೇ ನಾಗರ ಪಂಚಮಿ ಅಂತ ಕರೀಲಾಗ್ತದೆ. ಇಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ ಇದು ಸರ್.
1: ಏ ಚಲೋ ಅದ ಮಾಹಿತಿ, ಯಾಕಂದ್ರೆ ಅದ್ರ ಹಿನ್ನೆಲೆ ಏನು ಅನ್ನೋದು ಅಷ್ಟು ನನಗೂ ಮಾಹಿತಿ ಇರಲಿಲ್ಲ. ಬಟ್ ನೀ ಎರಡೂ ಏನು ಅವರು ಸಾರಾಂಶ ಹೇಳಿದಿಲ್ಲ, ಭಾಳ ಉಪಯುಕ್ತವಾದದ್ದು ಅದಾವ ಅವು.
0: ಹೌದು,
1: ಮತ್ತು ಭಾಳ ಒಳ್ಳೆ ಮಾಹಿತಿನು ಕೊಟ್ಟಿ ಇವತ್ತೆಲ್ಲ.
0: ಹಂಗೆ ನೋಡಿ
1: ಉಂಡಿ ಎಲ್ಲ ಉಂಡಿದ್ದು ತೊಗೊಂಬಾರಪ್ಪ, ಮತ್ತು ಬರೀ ಮಾತಾ ಹೇಳ್ತೀಯ, ಮತ್ತು ಉಂಡಿದ್ದು ಕೊಡ್ತೀಯ.
0: ಆಯ್ತು ತಡಿ, ನಿಮ್ಮ ಇನ್ನೇ ಇಲ್ಲದಾಳ ಒಳಗೆ ಎಲ್ಲ ಬಳಸಕ್ಕೆ ಸ್ಥಳ
1: ಮತ್ತು

0: ಸ್ಪೆಷಲ್ ಆಗಿ ಶೇಂಗಾ ಉಂಡಿ ಮಾಡಿರ್ಲಿ ಮತ್ತೆ ರವದ ಉಂಡಿ ಅಂದ್ರೆ ನನಗೆ ಬಹಳ ಇಷ್ಟ ಮತ್ತೆ ರವದ ಉಂಡಿ ಸ್ವಲ್ಪ ಚೋಡ
1: ಚುಳ ರವ ಉಂಡಿ ಅಲ್ಲಿ ಬೆಲ್ಲದ ಉಂಡಿ ಐತಿ ಎಲ್ಲ ತಿಂದು ದಿವಸ ಮತ್ತೆ ರಾತ್ರಿ ಸ್ವಲ್ಪ ಊಟ ಮಾಡ್ಕೊಂಡು ಹೋಗತ್ತಿ
0: ಮತ್ತೆ ಉಂಡಿ ತಿಂದ್ಮೇಲೆ ಮತ್ತೆ ಊಟ ಮಾಡೋದು
1: ಸ್ವಲ್ಪ ಅನ್ನ ತಿನ್ನು ಇಲ್ಲೇ ಹೊಟ್ಟೆ ತುಂಬಿರ್ದ ಇರ್ಲಿ ಮ್ಯಾಲ ಅದನ್ನು ತಿನ್ಕೊಂಡು ಹೋಗುದಪ್ಪ
0: ಇಲ್ಲ ಎಲ್ಲ ಉಂಡಿ ಚಲೋ ಆಗ್ಯಾವ ಪರವಾಗಿಲ್ಲ ಭಾಳ ದಿವ್ಸಕ್ಕೆ ಬಂದಿದ್ನಿ ಆಯ್ತು ಸ್ವಲ್ಪ ನಾನು ಮನೆ ಕಡೆ ಹೋಗ್ಕೇನು ಟೈಮ್ ಆಗ್ಯದ
1: ಏ ಇಲ್ಲ ಮಾಡ್ಕೊಂಡು ಹೋಗತ್ತೈತಿ ಈಗ
0: ಇಲ್ಲ
1: ಮಾಡ್ಕೊಂಡು ಹೋಗತ್ತೈತ ತಳಿ ಮತ್ತೆ ಹೋಗಿದ್ದಾನೆ ಅಲ್ಲಿ ಮನ್ಯಾಗ ವೈನವ್ರು ಏನು ಮಾಡ್ತಾರೆ ಊಟ ಇದು ಅಲ್ಲಿ ಊಟ ಮಾಡಿದ್ರೆ ನೀವು ಬರಂಗಿಲ್ಲ ಇಲ್ಲಿ ಮಾಡಿ ನಿನ್ನ ಸಂಬಂಧ ಮಾಡಿದ್ನ ಇಲ್ಲಿ ಎಲ್ಲ ಮಾಡ್ಸಾಗ ಹಚ್ಚಿನಿ ಮುಂಜಾನೆ ಹಿಡಿದು ನೀವು ಹೋದ್ರೆ ಹೆಂಗಪ್ಪ ಮಾಡ್ಕೊಂಡು ಹೋಗ ತಳಿ
0: ಆಯ್ತು ಆಯ್ತು ತಳಿ
1: ಕೊಡು ಕೊಡು
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಸದಾಶಿವ ಚಲವಾದಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
6: ಇನ್ನು ಮುಂದೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಕ್ತಿಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮನಹರ್ ಉದಾಸ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ತ್ರಿದೇವ್ ಹಿಂದಿ ಚಿತ್ರದ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಂಗೀತಾ ಕಟ್ಟಿ ಕುಲಕರ್ಣಿಯವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ.

0: ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳಿದ್ರಿ. ಸಮಯ 9:20:20 ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಅರಮನೆ ಚಿತ್ರದ ಗೀತೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅರಮನೆ, ಅಂಜನಿ ಪುತ್ರ, ಮುಸ್ಸಂಜೆ ಮಾತು, ವಿಕ್ಟ್ರಿ, ವಜ್ರಕಾಯ, ಹೆಬ್ಬುಲಿ ಹಾಗೂ ಕೆಂಪೇಗೌಡ ಚಿತ್ರದಿಂದ ಆದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 10 ಗಂಟೆಯಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ನಮಗೆ ದಾರಿ ತೋರಿಸುತ್ತದೆ, ಸಿದ್ಧತೆ ಮಾಡಿಕೊಳ್ಳಕ್ಕೆ ನಮಗೆ ರಕ್ಷಣೆ ನೀಡುತ್ತದೆ. ಭೂಕಂಪವನ್ನು ತಡೆಯಲು ಸಾಧ್ಯವಿಲ್ಲದಿದ್ದರೂ ಭೂಕಂಪದಿಂದಾಗುವ ದುರಂತವನ್ನು ಕಡಿಮೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಸುರಕ್ಷಿತ ಕಟ್ಟಡಗಳು, ಜಾಗೃತ ನಾಗರಿಕರು, ಸಜ್ಜಾದ ರಕ್ಷಣಾ ವ್ಯವಸ್ಥೆ ಮತ್ತು ಮಾನವೀಯ ಸಹಕಾರ, ಇವೇ ಭೂಕಂಪನದ ವಿರುದ್ಧ ನಿಜವಾದ ರಕ್ಷಾ ಕವಚಗಳಾಗಿವೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ರಮೇಶ್ ಚಂದ್ರ ಹಾಡಿರುವ ತಾಯಿಯ ಋಣ ಚಿತ್ರದ ಗೀತೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಗರಾಜ್.

ನೀರು ಜೀವದ ಸಂಕೇತ, ಆದರೆ ಮಿತಿ ಮೀರಿದ ನೀರು ಜೀವನವನ್ನೇ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ನದಿ, ಕೆರೆ, ಜಲಾಶಯ ಅಥವಾ ಸಮುದ್ರದ ನೀರು ತನ್ನ ಸಾಮರ್ಥ್ಯವನ್ನು ಮಿತಿಯನ್ನು ಮೀರಿದಾಗ ಸುತ್ತಲಿನ ಭೂಪ್ರದೇಶಕ್ಕೆ ಹರಿದು ಜನಜೀವನ, ಕೃಷಿ, ಮನೆಗಳು, ರಸ್ತೆಗಳು ಮತ್ತು ಮೂಲ ಸೌಕರ್ಯಗಳಿಗೆ ಹಾನಿ ಉಂಟು ಮಾಡಿದಾಗ ಅದನ್ನು ಪ್ರವಾಹ, ಫ್ಲಡ್ ಎಂದು ಕರೀತೀವಿ. ಪ್ರವಾಹವು ಕೇವಲ ಗ್ರಾಮೀಣ ಪ್ರದೇಶಗಳ ಸಮಸ್ಯೆ ಅಲ್ಲ, ಇದು ಇಂದು ದೊಡ್ಡ ದೊಡ್ಡ ನಗರಗಳಲ್ಲಿಯೂ ಸಹ ಅರ್ಬನ್ ಫ್ಲಡ್ಡಿಂಗ್, ನಗರ ಪ್ರವಾಹ ಅಂತ ದೊಡ್ಡ ಸಮಸ್ಯೆಯಾಗಿದೆ. ಕಡಿಮೆ ಅವಧಿಯಲ್ಲಿ ಅತ್ಯಧಿಕ ಮಳೆ ಬಂದಾಗ ನದಿಗಳು, ಹಳ್ಳಗಳು, ಚರಂಡಿಗಳು ಮತ್ತು ಜಲಾಶಯಗಳು ನೀರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದೆ ಪ್ರವಾಹ ಉಂಟಾಗುತ್ತದೆ. ಮಳೆ ಬಂತು ಮಳೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.

ಭೂಕಂಪ, ಭೂಕುಸಿತ, ಪ್ರವಾಹ ಈ ರೀತಿಯ ಯಾವುದೇ ವಿಪತ್ತುಗಳು ಸಂಭವಿಸಿದಾಗ ಅದರ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಪ್ರತಿಯೊಬ್ಬ ನಾಗರಿಕನೂ ಸಹ ವಿಪತ್ತು ನಿರ್ವಹಣೆಯ ಒಂದು ಭಾಗವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು. ನಾವು ಅಧಿಕೃತ ಎಚ್ಚರಿಕೆಗಳನ್ನು ಗಮನಿಸಬೇಕು, ತುರ್ತು ಸಂಖ್ಯೆಗಳನ್ನು ಆ ಸಮಯದಲ್ಲಿ ತಿಳಿದಿರಬೇಕು, ಜೊತೆಗೆ ಪ್ರಪ್ರಥಮ ಚಿಕಿತ್ಸೆಯನ್ನು ಕೂಡ ಕಲಿತಿರಬೇಕಾಗುತ್ತದೆ. ಮಕ್ಕಳಿಗೆ ವಿಪತ್ತು ರಕ್ಷಣೆ ಬಗ್ಗೆ ತಿಳಿಸಿರಬೇಕು, ವದಂತಿಗಳನ್ನು ಹರಡದೇಬಾರದು. ಇನ್ನು ಸಂತ್ರಸ್ತರಿಗೆ ಮಾನವೀಯ ನೆರವನ್ನು ನೀಡಬೇಕು, ಪರಿಸರವನ್ನು ರಕ್ಷಿಸಬೇಕು. ನದಿ, ರಾಜಕಾಲುವೆ, ಕೆರೆಗಳನ್ನು ಒತ್ತುವರಿಯನ್ನು ಮಾಡಬಾರದು. ಒತ್ತುವರಿ ಮಾಡುವವರನ್ನು ಕಂಡರೆ ನೀವು ಅದನ್ನು ಸರ್ಕಾರದ ಗಮನಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕು. ಕಸ

ಆಗುತ್ತದೆ. ಮಕ್ಕಳಿಗೆ ವಿಪತ್ತು ರಕ್ಷಣೆ ಬಗ್ಗೆ ತಿಳಿಸಿರಬೇಕು, ವದಂತಿಗಳನ್ನು ಹರಡದೇ ಬಾರದು. ಇನ್ನು ಸಂತ್ರಸ್ತರಿಗೆ ಮಾನವೀಯ ನೆರವನ್ನು ನೀಡಬೇಕು, ಪರಿಸರವನ್ನು ರಕ್ಷಿಸಬೇಕು. ನದಿ ರಾಜಕಾಲುವೆ ಕೆರೆಗಳನ್ನು ಒತ್ತುವರಿಯನ್ನು ಮಾಡಬಾರದು. ಒತ್ತುವರಿ ಮಾಡುವವರನ್ನು ಕಂಡರೆ ನೀವು ಅದನ್ನು ಸರ್ಕಾರದ ಗಮನಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕು. ಕಸವನ್ನು ಚರಂಡಿಗೆ ಹಾಕಬಾರದು. ಇನ್ನು ಕೆರೆಗಳ ಸಂರಕ್ಷಣೆಯನ್ನು ಮಾಡಬೇಕು, ರಾಜಕಾಲುವೆಗಳ ಸಂರಕ್ಷಣೆ ಮಾಡಬೇಕು, ನದಿ ಪಾತ್ರದ ಒತ್ತುವರಿಗೆ ತೆರವನ್ನು ಮಾಡಬೇಕಾಗುತ್ತದೆ. ಉತ್ತಮವಾದ ಡ್ರೈನೇಜ್ ವ್ಯವಸ್ಥೆಗೆ ನಾವು ಸಹಕರಿಸಬೇಕು, ಮಳೆ ನೀರನ್ನು ಸಂಗ್ರಹಿಸಿಕೊಳ್ಬೇಕಾಗುತ್ತದೆ. ಅರಣ್ಯ ಸಂರಕ್ಷಣೆ, ವೈಜ್ಞಾನಿಕ ನಗರ ಯೋಜನೆ, ಪ್ರವಾಹ ಅಪಾಯ ವಲಯಗಳ ಗುರುತಿಸುವಿಕೆ, ಈ ಎಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳುವ ಮೂಲಕ ಪ್ರವಾಹಗಳನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯ ಆಗುತ್ತದೆ. ಪ್ರಕೃತಿ ಎಚ್ಚರಿಕೆ ನೀಡುತ್ತದೆ, ವಿಜ್ಞಾನದ ದಾರಿ ತೋರಿಸುತ್ತದೆ, ಸರ್ಕಾರದ ರಕ್ಷಣೆಯ ಕೈ ಚಾಚುತ್ತದೆ. ಆದರೆ ಜನ ಜಾಗೃತಿ ಆ ರಕ್ಷಣೆಗೆ ಶಕ್ತಿಯನ್ನು ನೀಡುತ್ತದೆ. ಆ ಶಕ್ತಿ ನಾವಾಗಬೇಕು.

ಜೀವನದಿ ಚಿತ್ರಕ್ಕಾಗಿ ಅನುರಾಧ ಪೌಡ್ವಾಲ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ, ಆರ್ ಎನ್ ಜಗೋಪಾಲ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಕೋಟಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಾವು ವಿಪತ್ತುಗಳನ್ನು ತಡೆಯಲು ಸಾಧ್ಯವಾಗದಿರಬಹುದು, ಆದರೆ ವಿಪತ್ತಿನಿಂದ ಆಗುವಂಥ ನಷ್ಟವನ್ನು ಕಡಿಮೆ ಮಾಡುವುದು ನಮ್ಮ ಕೈಯಲ್ಲೇ ಇದೆ. ಆದ್ದರಿಂದ ಪ್ರಕೃತಿಯ ಈ ರೌದ್ರ ರೂಪಗಳನ್ನು ಕೇವಲ ಪ್ರಕೃತಿಯ ಕೋಪ ಎಂದು ನೋಡುವುದಕ್ಕಿಂತ ಅವುಗಳ ಕಾರಣವನ್ನು ಅರ್ಥ ಮಾಡಿಕೊಂಡು ವೈಜ್ಞಾನಿಕ ಅರಿವು, ಪರಿಸರ ಸಂರಕ್ಷಣೆ, ಮುನ್ನೆಚ್ಚರಿಕೆ ಮತ್ತು ಮಾನವೀಯ ಸಹಕಾರದ ಮೂಲಕ ಅವುಗಳನ್ನು ಎದುರಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. 9 Sullu Kathegalu ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಹಾಡಿರುವ ಗೀತೆ. ಎಸ್ ಬೆಳ್ಳೂರವರ ಸಾಹಿತ್ಯ, ಸಂಗೀತ ನಿರ್ದೇಶನ ಪ್ರವೀಣ್ ಬಿ ವಿ.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು.

ಕಯಾಮತ್ ಸೇ ಕಯಾಮತಕ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಜ್ಞಿಕ್ ಹಾಡಿರುವ ಗೀತೆ. ಮಜ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ಆನಂದ್ ಮಿಲಿಂದ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸುನೆರೆ ಪಲ್ನಲ್ಲಿ ಇನ್ನು ಮುಂದೆ ಕೇಳಿ ಲತಾ ಮಂಗೇಶ್ಕರ್ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮೇನೆ ಪ್ಯಾರ್ಕಿಯಾ ಚಿತ್ರದ ಗೀತೆ. ಅಜತ್ ಭೂಪಾಲಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಮ್ ಲಕ್ಷ್ಮಣ್.

ಸುನಿರೇ ಪಲ್ನಲ್ಲಿ ಇನ್ನು ಮುಂದೆ ಕೇಳಿ ಬೇಟಾ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌಡ್ವಾಲ್ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನಿರ್ದೇಶನ ಆನಂದ್ ಮಿಲೇಂದ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಭಿ ಕಭಿ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಮತ್ತು ಮುಖೇಶ್ ಹಾಡಿರುವ ಗೀತೆ.

ಇದುವರೆಗೆ ಸುನೆರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಅವಳ ಹೆಜ್ಜೆ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪಿಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಹಾಡಿರುವ ಗಾಂಧಿನಗರ ಚಿತ್ರದ ಗೀತೆ. ಚಿ ವಿದ್ಯಾಶಂಕರ್ ಅವರ ಸಾಹಿತ್ಯ, ಸ್ವರಕಲ್ಪನೆ ಸತ್ಯಂ.

ಶಂಕರ್ ಗುರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರಿಂದ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಇನ್ನೀಗ ಕೇಳಿ ದೇವರಗುಡಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಜಗ್ಗು ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಕ್ರಾಂತಿಯೋಗಿ ಬಸವಣ್ಣ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಮಾತೆ ಮಹಾದೇವಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸ್ವಪ್ನ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. RN ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸತ್ಯಂ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ, ಇಡಲು ಹೆಜ್ಜೆ ಉಳಿವ ಗೆಜ್ಜೆ ನಾದ, ಶ್ರುತಿಯು ಸ್ವರವು

ಒಡಲಿನಲ್ಲಿ ಕಣ ಕಣವು ನಿನ್ನ ಪ್ರತಿಬಿಂಬ ತುಂಬಿದಾಗ, ಕೋಲವಿನಿಂದ ಕ್ಷಣ ಕ್ಷಣವು ನಿನ್ನ ಹೆಸರನ್ನೇ ಜಪಿಸುವಾಗ, ನಿದಿರೆ ಇಂದು ನಯನದಿಂದ ದೂರ ಪಡೆದುದೆಂದು ತುಟಿ

ದೇವರ ದುಡ್ಡು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ನಾಶವಾಯಿತು. ನೀನೆಂಬ ನೀತಿ ನಿಜವಾಯಿತು, ನಾನೇ ಎಂಬ ಭಾವ ನಾಶವಾಯಿತು.

ಕಿಟ್ಟು ಪುಟ್ಟು ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾಕನಕೋಟೆ ಚಿತ್ರಕ್ಕಾಗಿ ಬಿವಿ ಕಾರಂತ್, ಜಿ ಕೆ ವೆಂಕಟೇಶ್ ಮತ್ತು ಸಿ ಅಶ್ವಥ್ ಹಾಡಿರುವ ಗೀತೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗರವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಿ ಅಶ್ವಥ್.

ದೀಪಾ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಹಾಡಿರುವ ಗೀತೆ, ಚಿ ವಿದ್ಯಾಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಇದುವರೆಗೆ ಕೇಳಿದಿರಿ. ಸಮಯ 12 ಆಗಲಿದೆ. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ವೀರನಾರಿ, ಧರ್ಮ ಹಾಗೂ ಸಂಸ್ಕೃತಿ ರಕ್ಷಿಸಿದ ವೀರವನಿತೆ ಬೆಳವಡಿ ಮಲ್ಲಮ್ಮನವರ ಜಯಂತ್ಯುತ್ಸವವಿಂದು. ನಾಡಿನಾದ್ಯಂತ

0: ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಜಾದ್ ಹಿಂದ್ ಫೌಜ್ ಸಂಸ್ಥಾಪಕ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುಣ್ಯತಿಥಿಯಿಂದು ನಾಡಿನಾದ್ಯಂತ ನೇತಾಜಿ ಅವರ ಸ್ಮೃತಿಗೆ ಗೌರವಾರ್ಪಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಜ್ಞಾನ, ಭಕ್ತಿ ಮತ್ತು ಮಮತೆಯ ಸಾಗರವೆಂದೇ ಕರೆಯಲ್ಪಟ್ಟ ಸಂತ ಜ್ಞಾನೇಶ್ವರ ಮಹಾರಾಜರ ಜಯಂತಿ ಅಂಗವಾಗಿ ಇಂದು ಭಗವದ್ಗೀತೆಯ ಮೇಲೆ ಅವರು ಬರೆದ ಜ್ಞಾನೇಶ್ವರಿ ಗ್ರಂಥದ ಪಾರಾಯಣ ನಾಡಿನ ವಿವಿಧೆಡೆ ನಡೆಯಲಿದೆ. ಅಮೃತಾನುಭವ ಎಂಬ ಅವರ ಆಧ್ಯಾತ್ಮಿಕ ಕೃತಿ ಶ್ರೇಷ್ಠವಾದ ವಾರ್ಕರಿ ಭಕ್ತ ಸಂಪ್ರದಾಯವನ್ನು ನಾಡಿಗೆ ನೀಡಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಗುಣಗಳ ಖಣಿ, ಆದರೂ ಹಿರಿಯರು ಜ್ಞಾನಿಗಳಿಗೆ ಗೌರವದಿಂದ ಎದ್ದು ನಿಂತು ನಮಸ್ಕರಿಸಿ ಆದರ್ಶಪ್ರಾಯನಾಗಿದ್ದಾನೆ. ಪ್ರತಿಯೊಬ್ಬರೂ ಪಾಲಿಸಬೇಕಾದ ಆದರ್ಶವಿದು ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ನುಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ ಕೈಗೊಂಡಿರುವ ಶ್ರೀಗಳು ಮಹರ್ಷಿ ವಾಲ್ಮೀಕಿ ಪಂಚಮಹಾಭೂತಗಳನ್ನು ಪರಿಭಾವಿಸಿ ಪೂಜಿಸುವುದರಿಂದ ಭಗವಂತನ ದರ್ಶನ ಹಾಗೂ ಮೌಲ್ಯಾದರ್ಶಗಳ ಸಾಕ್ಷಾತ್ಕಾರವಾಗುತ್ತದೆ, ಮಾನವರು ಮಾಧವರಾಗಬಲ್ಲರು ಎಂದರು. ಶ್ರಾವಣ ಮಾಸದ ಅಂಗವಾಗಿ ಧಾರವಾಡದ ಶ್ರೀ ಉಳುವಿ ಬಸವೇಶ್ವರ ದೇವಸ್ಥಾನ ಧರ್ಮಫಂಡ್ ಸಂಸ್ಥೆ ನಿತ್ಯ ಸಂಜೆ 6:30ಕ್ಕೆ ಯಾದವಾಡ್ ಮುಳಮುತ್ತಲದ ಶ್ರೀ ಸಿದ್ಧಾರೂಢ ಮಠದ ಆನಂದಧಾಮದ ಡಾ ಶ್ರೀ ಆನಂದ ಮಹಾಸ್ವಾಮಿಗಳು ಅಲ್ಲಮ ಪ್ರಭುಗಳ ವಚನ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್ ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರುಶೆಟ್ಟಿಕೊಪ್ಪ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಜಾಗೃತಿಯಿಂದ ಮದ್ಯ ಮಾರಾಟ ಸಂಪೂರ್ಣ ನಿಂತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ತಜ್ಞ ಡಾಕ್ಟರ್ ಪ್ರಕಾಶ್ ಭಟ್.
1: ಗದಗ ಹಾಗೂ ಧಾರವಾಡ ಜಿಲ್ಲೆಯ 12 ಹಳ್ಳಿಗಳಲ್ಲಿ ಸ್ವಗ್ರಾಮ ನಮ್ಮೂರು ಅಂತನ್ನುವ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಯೋಜನೆ ಅಂತ ಬೇರೆ ಏನು ಸಹಾಯ ಹಳ್ಳಿಗರಿಗಿಲ್ಲ. ಹಳ್ಳಿಯವರು ತಮ್ಮನ್ನೇ ತಾವು ಗ್ರಾಮ ವಿಕಾಸ ಸಮಿತಿ ಅಂತ ಆರಿಸಿಕೊಂಡು ತಮ್ಮ ಹಳ್ಳಿಯ ಸಮಸ್ಯೆಗಳನ್ನ ತಾವೇ ಅರ್ಥ ಮಾಡಿಕೊಂಡು ಪರಿಹಾರಕ್ಕಾಗಿ ತಾವೇ ದುಡಿಯುವುದು. ಸುರಶೆಟ್ಟಿಕೊಪ್ಪ ಎಂಬ ಕಲಗಡಿ ತಾಲೂಕಿನ ಹಳ್ಳಿಯವರು ತಮ್ಮಲ್ಲಿ ಕುಡಿತ ಬಹಳ ಹೆಚ್ಚಾಗಿದೆ ಅಂತನ್ನುವುದನ್ನ ಗುರುತಿಸಿಕೊಂಡು ಅದರ ಪರಿಹಾರಕ್ಕಾಗಿ ಕಚೇರಿಗಳನ್ನ ಅಧಿಕಾರಿಗಳನ್ನ ಸಂಪರ್ಕಿಸಿ 5 ಹಳ್ಳಿಗಳನ್ನ ಮುಚ್ಚಿಸಲಿಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗಿದೆ. ಕುಡಿತಕ್ಕೆ ಬಲಿಯಾಗುವಂತಹ ಜನರ ಸಂಖ್ಯೆ ಕಡಿಮೆ ಆಗಬಹುದು, ಹಾವಳಿಯೂ ಕಡಿಮೆ ಆಗಬಹುದು ಅಂತನ್ನೋದು ಕಣ್ಣಿಗೆ ಕಾಣ್ತಾ ಇರುವಂತಹದ್ದು.
0: ಯೋಜನೆಗಳ ಅನುಷ್ಠಾನಕ್ಕೆ ಕಾಲಮಿತಿ ನಿಗದಿಪಡಿಸಬೇಕು, ಯಾವುದೇ ಕಾರಣಕ್ಕೂ ವಿಳಂಬಕ್ಕೆ ಅವಕಾಶ ನೀಡಬಾರದು ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಚಿವರಾಗಿ ನಿನ್ನೆ ಅಧಿಕಾರ ಸ್ವೀಕರಿಸಿ ಮೊದಲ ದಿನವೇ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ 14 ಮತ್ತು 16ನೇ ಹಣಕಾಸು ಆಯೋಗಗಳ ಅನುದಾನಗಳ ಹಂಚಿಕೆಯ ತಾರತಮ್ಯ ಸರಿಪಡಿಸಲು ಮುಖ್ಯಮಂತ್ರಿಯವರೊಂದಿಗೆ ನಿಯೋಗದಲ್ಲಿ ತೆರಳಿ ಸಂಬಂಧಪಟ್ಟ ಎಲ್ಲ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ಸಮಾಲೋಚಿಸಲು ಪೌರಾಡಳಿತ ಖಾತೆ ಸಚಿವ ಎಚ್ಸಿ ಬಾಲಕೃಷ್ಣ ನಿರ್ಧರಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಕೇಂದ್ರದ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಚಿತ್ರದುರ್ಗದ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸೊಸೈಟಿ ಆವರಣದಲ್ಲಿ ಈ ತಿಂಗಳ 25ನೇ ತಾರೀಖಿನಿಂದ ಅಕ್ಟೋಬರ್ 8ರವರೆಗೆ ಸ್ವಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಿದೆ. ಹೆಚ್ಚಿನ ಮಾಹಿತಿಗೆ ಆಸಕ್ತರು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಹಾಯಕ ನಿರ್ದೇಶಕ ಸೂರಜ್ ಕುಮಾರ್ ಅವರನ್ನು ಸಂಪರ್ಕಿಸಬಹುದು. ಪ್ರಧಾನಮಂತ್ರಿ ಇಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್ ಪಿಎಂ ಇ ಡ್ರೈವ್ ಯೋಜನೆ ಅಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲು 2,000 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ 515 ಚಾರ್ಜಿಂಗ್ ಕೇಂದ್ರಗಳು ಸೇರಿದಂತೆ ಒಟ್ಟು 1,200ಕ್ಕೂ ಅಧಿಕ ಕೇಂದ್ರಗಳನ್ನು ತೆರೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಬೀದರ್ ತಾಲೂಕು ಚೊಂಡಿ ಗ್ರಾಮದ ಸಮೀಪದ ಅರಣ್ಯದಲ್ಲಿ ಕೃಷ್ಣಮೃಗ ಬೇಟೆಯಾಡಿದ ಆರೋಪದ ಮೇಲೆ ಕಲಬುರಗಿ ಜಿಲ್ಲೆ ಚಿಂಚೋಳಿಯ 3ರನ್ನು ಗ್ರಾಮಸ್ಥರ ಸಹಕಾರದಿಂದ ಜನವಾಡ್ ಪೊಲೀಸ್ ಠಾಣೆ ಸಿಬ್ಬಂದಿ ಬಂಧಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಅಂಕಣಕಾರ್ತಿ ಬಿ ಹೇಮಮಾಲಾ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರಾ.
2: ಪ್ರಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ಕೆಲವೊಮ್ಮೆ ಕೆಲವು ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ತುಂಬಾ ಕಾಡ್ತಾ ಇರ್ತವೆ. ಅದನ್ನ ಯಾರ ಹತ್ರನಾದರೂ ಹೇಳ್ಕೋಬೇಕು ಅನ್ಸತ್ತೆ. ಹಾಗೆ ಹೇಳ್ಕೊಳ್ಳೋಕೆ ಆಗ್ಲಿಲ್ಲ ಅಂದಾಗ ಅಟ್ಲೀಸ್ಟ್ ಬರ್ದಿಡೋಣ ಅಂತ ಅನ್ಸತ್ತೆ. ಆಮೇಲೆ ಹಾಗೆ ಬರ್ದಿಟ್ಟಿದ್ದನ್ನ ಯಾರಾದರೂ ಓದ್ಬಿಟ್ರೆ, ಏನಾದರೂ ಹೇಳ್ಬಿಟ್ರೆ ಅಂತ ಅಂಜಿಕೆನೂ ಕೂಡ ಕೆಲವೊಂದ್ಸರ್ತಿ ಆಗತ್ತೆ. ಜೊತೆಗೆ ನಾನು ಬರೆದಿದ್ದು ಪೇಪರ್ಗಳಲ್ಲಿ ಪ್ರಕಟ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಪುಟ್ಟ ಆಸೆಯ ಜೊತೆಗೆ ಪ್ರಕಟ ಮಾಡ್ತಾರೋ ಇಲ್ವೋ ಅನ್ನೋ ಸಣ್ಣ ಅಳುಕು ಇರುತ್ತೆ. ಕೇಳಿದರೆ ಈ ಎಲ್ಲ ಅಳುಕನ್ನ ಅಂಜಿಕೆಗಳನ್ನ ಪಕ್ಕಕ್ಕಿಟ್ಟು ಬರೆಯೋದನ್ನ ಸ್ವತಃ ತಾವೇ ಪ್ರಾರಂಭ ಮಾಡಿಕೊಂಡು ಎಲ್ಲರಿಗೂ ಬರೆಯೋದಕ್ಕೆ ಅವಕಾಶ ನೀಡಿ ಅವರಿಗೆಲ್ಲ ಪ್ರೋತ್ಸಾಹಿಸೋದಕ್ಕೆ ಅಂತಾನೆ ಒಂದು ಪುಟ್ಟ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಮೈಸೂರಿನ ಬಿ ಹೇಮಮಾಲಾ. ಇವತ್ತು ಅವ್ರ ಜೊತೆ ಮಾತಾಡೋಣ, ಹಾಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹೇಮಮಾಲಾ ಅವರೇ ನಮಸ್ಕಾರ.
3: ನಮಸ್ತೆ ನೇತ್ರಮೇ,
2: ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
3: ಧನ್ಯವಾದಗಳು.
2: ಹೇಮಮಾಲಾ ಅವರೇ, ನಾನು ಆಗ್ಲೇ ಹೇಳ್ದಾಗೆ ಏನಾದರೂ ಬರಿಬೇಕು ಅಂತ ಹೋದಾಗ ಒಂದಷ್ಟು ಅಂಜಿಕೆ ಇರುತ್ತಲ್ವಾ?
3: ಖಂಡಿತ.
2: ಆದರೂ ನೀವು ಬರೆಯೋದಲ್ಲದೆ ಎಲ್ರಿಗೂ ಬರೆಯೋದಕ್ಕೆ ಎನ್ಕರೇಜ್ ಮಾಡ್ತಾ ಈ ಬರವಣಿಗೆಯ ದಾರಿಯಲ್ಲಿ ಬರಹಗಾರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ? ಈ ನಿಮ್ಮ ಜರ್ನಿ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತಾಡೋಣವಾ?
3: ಖಂಡಿತ ಮೇಡಮ್.
2: ಹೇಮಮಾಲಾ ಅವರೇ, ನೀವು ಮೂಲತಃ ಎಲ್ಲಿಯವರು, ನಿಮ್ಮ ವಿದ್ಯಾಭ್ಯಾಸ ಏನು, ಹೀಗೆ ನಿಮ್ಮದೊಂದು ಸಣ್ಣ ಪರಿಚಯ ನಮ್ಮ ಕೇಳುಗರಿಗಾಗಿ.
3: ಸಂತೋಷ್. ನಾನು ಮೂಲತಃ ಈಗ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಕುಂಬಳೆ ಎಂಬ ಒಂದು ಸಣ್ಣ ಊರು, ಆ ಊರಿನಲ್ಲಿ ಹುಟ್ಟಿದವಳು. ನನ್ನ ಪ್ರೌಢಶಾಲಾ ಶಿಕ್ಷಣದವರೆಗೆ ಕುಂಬಳೆಯಲ್ಲಿದ್ದೆ. ಆಮೇಲೆ ಅದಕ್ಕೆ ಹೊಂದಿಕೊಂಡಂತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಎಂಬಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ನಾನು BSc ವರೆಗೆ ಓದಿದೆ. ಆಮೇಲೆ ಮೈಸೂರಿಗೆ ಉದ್ಯೋಗ ಹಾಗೂ ವಿವಾಹ ಇದರ ನಿಮಿತ್ತವಾಗಿ ಮೈಸೂರಿಗೆ ಬಂದೆ. ನಾನು ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ, ಬೇರೆ ಬೇರೆ ಹುದ್ದೆಗಳಲ್ಲಿ. ಹೀಗೆ ಕೆಲಸ ಮಾಡ್ತಾ ಇರುವಾಗ ಜೊತೆಯಾಗಿ MBAನ್ನು ಕೂಡ ಮಾಡಿದ್ದೆ.
2: ಹಾಗಾದ್ರೆ ನೀವು ವಿಜ್ಞಾನದ ವಿದ್ಯಾರ್ಥಿನಿ ಆದ್ರೂ ಈ ಬರಹದ ಬಗ್ಗೆ ನಿಮ್ಗೆ ಒಲವು ಹೇಗ್ ಬಂತು? ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಬರೆಯೋ ಆಸಕ್ತಿ ಇತ್ತ?
3: ಇದಕ್ಕೆ ಸ್ಪಷ್ಟ ಉತ್ತರ, ನಮ್ಮ ಫ್ಯಾಮಿಲಿಯಲ್ಲಿ ಸಾಹಿತ್ಯ ಎಂಬ ಹೆಸರು ಪಡೆದವರು ಇಲ್ಲ. ಆದರೆ ವಿದ್ಯಾಭ್ಯಾಸದ ಬಗ್ಗೆ ಗೌರವ ಇರುವವರು ಹಾಗೂ ಪುಸ್ತಕದ ಬಗ್ಗೆ ಪ್ರೀತಿ ಇರುವ ಹಿನ್ನೆಲೆಯಲ್ಲಿ ನಾನು ಬೆಳೆದು ಬಂದಿದ್ದೇನೆ. ನನ್ನ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ಹೀಗೆ ಎಲ್ಲರೂ ಕೂಡ ಮನೆಯಲ್ಲಿ ವಿದ್ಯಾವಂತರೆ. ಮತ್ತೆ ನಮ್ಮಲ್ಲಿ TV ಮೊದಲಾದ ಮನರಂಜನಾ ಮಾಧ್ಯಮಗಳು ಇರಲಿಲ್ಲ. ಅವಾಗ ನಾವು ವಿದ್ಯಾರ್ಥಿಗಳು ಶಾಲೆ, ಮನೆ, ಆಮೇಲೆ ಪುಸ್ತಕಗಳು ಓದುದು, ಮುಗಿಬಿಟ್ಟು ಪುಸ್ತಕಗಳನ್ನು ಓದುವಂತಹ ಉತ್ಸಾಹ ನಮಗಿತ್ತು. ಅದಕ್ಕೆ ಸರಿಯಾಗಿ ನಮ್ಮ ಸುತ್ತಮುತ್ತಲಿನ ಮನೆಗಳಲ್ಲಿ ಅಥವಾ ನಮ್ಮ ಮನೆಗೆ ತರಿಸುವಂತ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಕಲಕತೆ ಪುಸ್ತಕಗಳೆಲ್ಲ ನಾವು ಓದ್ತಾ ಇದ್ವಿ. ಆಮೇಲೆ ಶಾಲೆಗಳಲ್ಲೂ ಅಷ್ಟೇ, ಲೈಬ್ರರಿ, ಗ್ರಂಥಾಲಯ ಅಂತ ಒಂದು ಕ್ಲಾಸ್ ರೂಮ್ ಅಲ್ಲಿ ಬುಕ್ ಇಡ್ತಾ ಇದ್ರು. ಅದನ್ನೆಲ್ಲ ನಮ್ಮ ಅಧ್ಯಾಪಕರು ನೀತಿ ಕಥೆಗಳನ್ನೆಲ್ಲ ಓದಿ ಅಂತ ಪ್ರೋತ್ಸಾಹಿಸುತ್ತಾ ಇದ್ದರು. ಹೀಗೆಲ್ಲ ಆಗಿ ಏನೋ ನಂಗೆ ಗೊತ್ತಿಲ್ಲದೇನೆ ನನಗೆ ಓದುವ ಹವ್ಯಾಸ ಬಂದಿದೆ ಅಂತ ಹೇಳ್ಬೋದು.
2: ಆದ್ರೆ ನಿಮ್ಮ ಭಾವನೆಗಳು ಮನಸ್ಸಿನಲ್ಲಿರುವಂತದ್ದನ್ನ ನಿಮ್ಗೆ ವ್ಯಕ್ತಪಡಿಸೋದಕ್ಕೆ ಒಂದು ಬರಹನ ನೀವು ಮಾಧ್ಯಮ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ.
3: ಹೌದು, ಶಾಲಾ ದಿನಗಳಲ್ಲಿ ನಮ್ಗೆ ಈಗ ಅಧ್ಯಾಪಕರೆಲ್ಲ ಪ್ರಬಂಧ ಸ್ಪರ್ಧೆಗೆ ಭಾಗವಹಿಸಿ, ಭಾಷಣಕ್ಕೆ ಭಾಗವಹಿಸಿ, ಈ ರೀತಿ ಎಲ್ಲ ಪ್ರೋತ್ಸಾಹ ಕೊಡೋರು. ನಮ್ಗೆ ಇಷ್ಟ ಇದ್ರು ಇಲ್ಲದಿದ್ರು ಭಾಗವಹಿಸ್ತಾ ಇದ್ವಿ. ಭಾಗವಹಿಸಿದ ಮೇಲೆ ಬಹುಮಾನ ಎಲ್ಲ ಬಂದಾಗ ನಮ್ಗೊಂಥರ ಸಹಜವಾದ ಖುಷಿ. ಸಾಧನೆಯನ್ನು ಸಣ್ಣದಲ್ಲಿ ದೊಡ್ಡದಲ್ಲಿ ಇನ್ನೊಬ್ಬರು ಬೆನ್ನು ತಟ್ಟಿದಾಗ ಸಂತೋಷ ಪಡ್ತೇವೆ. ಪೇಪರ್ ಅಲ್ಲಿ ನಮ್ಮ ಹೆಸರು ಮುದ್ರಿತವಾಗಿ ಬಂದ್ರೆ ಬಹಳ ಸಂತೋಷ ಪಡ್ತಾ ಇದ್ವಿ. ಆ ವಯಸ್ಸಿನಲ್ಲಿ ಬಹಳ ಹೆಮ್ಮೆ ಆಗ್ತಿತ್ತು. ಇದೇ ರೀತಿ ಮುಂದೆ ನಾನು,
2: ನೀವು ಪೇಪರ್ಗಳಲ್ಲೆಲ್ಲ ಪುಟ್ಟ ಪುಟ್ಟದಾಗಿ ಲೇಖನ ಬರಿತಾ ಬರಿತಾ ನಿಮ್ಗೆ ಈ ಪ್ರವಾಸ ಕಥನನ್ನು ಬರಿಬೇಕು ಅಂತ ಅನಿಸ್ತಲ್ವಾ?
3: ಪ್ರವಾಸ ಕಥನ ಯಾಕೆ ಬರಿಬೇಕಂತ ಅನಿಸ್ತಂದ್ರೆ, ಮೊದಲನೇದಾಗಿ ನನ್ಗೆ

0: ನಾನು ಕೆಲಸದಲ್ಲಿದ್ದಾಗ ಹಲವಾರು ಉದ್ಯೋಗ ನಿಮಿತ್ತ ಪ್ರವಾಸಗಳಿದ್ದವು. ಅದು ಹೆಚ್ಚಿಂದು ಐರೋಪ್ಯ ದೇಶಗಳು ಅಂದ್ರೆ ಜರ್ಮನಿ, ಫ್ರಾನ್ಸ್ ಆ ತರ ಎಲ್ಲ ಇತ್ತು. ಹಾಗೆ ಈಗ ಆಗಿನ ಕಾಲದಲ್ಲಿ ಇಂಜಿನಿಯರ್ ಪದವೀಧರರು ಉದ್ಯೋಗ ನಿಮಿತ್ತ ವಿದೇಶಕ್ಕೆ ಹೋಗುದು ಸ್ವಲ್ಪ ಅತಿಯಾಗಿತ್ತು. ಯಾಕಂದ್ರೆ ನಾನು ಹೇಳ್ತಾ ಇರೋದು 90-95 ಆ ಟೈಮ್ನಲ್ಲಿ ಇಂಜಿನಿಯರ್ಸ್ ಅಲ್ಲದವರಿಗೆ ವಿದೇಶ ಪ್ರಯಾಣ ಸ್ವಲ್ಪ ಕಡಿಮೆನೆ ಇತ್ತು. ಅಂತದ್ರಲ್ಲಿ ನನಗೆ
1: ನೀವು ಬಿಎಸ್ಸಿ ಮಾಡಿಕೊಂಡು?
0: ಹೌದು, ಆಮೇಲೆ ಕೆಲಸದಲ್ಲಿ ಇದ್ದುಕೊಂಡು MBA ಮಾಡಿದೆ. ಆದ್ರೆ ನಮ್ ಕಂಪನಿ 14 ದೇಶಗಳಲ್ಲಿ ಅದರ ಪ್ರೆಸೆನ್ಸ್ ಇದ್ದ ಕಾರಣ ನಮ್ಗೆ ಅವಕಾಶ ಸಿಕ್ತು. ಈ ಮಟ್ಟಿಗೆ ನಾನು ನಮ್ಮ ಉದ್ಯೋಗದಾತ ಸಂಸ್ಥೆಗೆ ಆಭಾರಿ. ನಮಗೆ ಅವಕಾಶ ಸಿಕ್ಕಿದಾಗ ಆಗ ನಮ್ಮ ಬಂಧು ವಲಯದಲ್ಲೆಲ್ಲ ಇಂಜಿನಿಯರ್ ಅಲ್ಲದೆ ಇದ್ರು ಫಾರಿನ್ ಗೆ ಹೋಗುದು ಅಂದ್ರೆ ಒಂದು ಖುಷಿಯ ವಿಚಾರ ಆಗಿತ್ತು. ಮತ್ತೆ ಈಗಿನಷ್ಟು ಲ್ಯಾಪ್ಟಾಪ್ ಇತ್ಯಾದಿ ಇದ್ದಿರ್ಲಿಲ್ಲ. ನನಗೂ ಒಂದು ವಿದೇಶಕ್ಕೆ ಹೋದಾಗ ಅಲ್ಲಿ ಪ್ರತಿಯೊಂದು ಹೊಸತು. ಕೆಲವು ಅನುಭವಗಳನ್ನು ಹೇಳೋದಿದ್ರೆ, ಫಸ್ಟ್ ಟೈಮ್ ನಾನು ಜರ್ಮನಿಗೆ ಹೋದಾಗ ಹೋಟೆಲ್ ನಲ್ಲಿ ರೂಮ್ ಅಂತ ಕಾರ್ಡ್ ಕೊಟ್ರು. ನನಗೆ ಬೀಗ, ಕೀಲಿಕೈ ಇಂಥವೇ ನೋಡಿ ಅಭ್ಯಾಸ ಆಗಿ ಇದನ್ನ ಹೆಂಗಪ್ಪ ಓಪನ್ ಮಾಡೋದು ಅಂತ ಆ ಭಾವನೆ ಬಂತು. ಆಮೇಲೆ ನಮ್ಮ ಇಂಡಿಯಾದ ವ್ಯವಸ್ಥೆಗೆ ಅಭ್ಯಾಸ ಆಗಿ ಸ್ವಲ್ಪ ಗಲಿಬಿಲಿ ಗೊಂದಲ ಆಗಿದ್ದಿದೆ.
1: ಅದೆಲ್ಲ ಹೊಸ
0: ಅನುಭವಗಳು ಅವಾಗ. ಆಮೇಲೆ ಅಲ್ಲಿ ಆಹಾರ ಎಲ್ಲ ಏನಿತ್ತು, ಸಹಜವಾಗಿ ನಾವು ಫಾರಿನ್ ಗೆ ಹೋಗಿ ಬಂದೆ ಅಂತಾಗ ಮನೆಯಲ್ಲೆಲ್ಲ ಅಲ್ಲಿಗೇನು ನೋಡಿದ್ರಿ, ಹಾಗೆ ಮಾತು
1: ಎಲ್ಲಾನು ಹೇಳೋಣ, ಎಲ್ಲರತ್ರ ಹಂಚಿಕೊಳ್ಳೋಣ.
0: ಅದು ನಮಗೆ ನೆನಪಿರಲ್ಲ. ಅವಾಗ ನಾನು ಸುಮ್ಮನೆ ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಲ್ಲಿ ಬರೆಯೋದು ಅಂತ ಒಂದು ದಾಖಲೀಕರಣ ತರ ನನಗೆ ಒಂದು ಇರಲಿ ಎನ್ನೋ ತರ ದಾಖಲೆ ಮಾಡ್ತಾ ಹೋದೆ. ಅದು ಬಂದ ಮೇಲೆ ಸ್ವಲ್ಪ ಅದನ್ನು ಬರೆಯೋಕೆ ನೋಡಿದೆ. ಆಮೇಲೆ ನಾನು ಕೆಲಸದಲ್ಲಿದ್ದ ಕಾರಣ ನನಗೆ ಈ ಪತ್ರಿಕೆಗಳನ್ನೆಲ್ಲ ಅಷ್ಟಾಗಿ ಓದಲು, ದಿನ ಓದಲು ಸಮಯ ಆಗ್ತಿರ್ಲಿಲ್ಲ. ಆದ್ರೂ ಅದೇನೋ ಸೆಳೆತ, ಭಾನುವಾರ ಬೇರೆ ಬೇರೆ ಪತ್ರಿಕೆಗಳ ಪುರವಣಿ ಎತ್ತಲ್ಲ ಕಣ್ಣು ಹಾಯಿಸ್ತಾ ಇದ್ದೆ. ನಾನು ಬರೆಯಲ್ಲ, ಇದನ್ನು ಪ್ರವಾಸದ ಅನುಭವಗಳನ್ನು ಬರೆಯೋಣ, ನೋಡೋಣ, ಪ್ರಕಟ ಆದ್ರೆ ಆಗುತ್ತೆ, ಆ ತರ ಒಂದು ಭಾವನೆ ಬಂತು. ಹಾಗೆ ಕೆಲವು ಬರ್ದೆ, ಕೆಲವು ಪ್ರಕಟನ ಆಯ್ತು. ಇನ್ನು ಕೆಲವರು ಬರೆದವರು, ನೀನ್ ಚೆನ್ನಾಗಿ ಬರ್ತೀಯಾ ಅಂತ ಅಂದಾಗ ಒಂಥರ ಖುಷಿ ಆಯ್ತು. ಹಾಗೆಲ್ಲ ಆಗಿ ನನಗೆ ನಮ್ಮ ಬರಹಕ್ಕೆ ಒಂದು ಭರವಸೆ ಅಂತ ಸಿಕ್ಕಿದಾಗ ಹಾಗೆ ಬರೆಯುವ, ದಾಖಲಿಸುವ ಅಭ್ಯಾಸ ಆಯ್ತು. ಆ ಅಭ್ಯಾಸವೇ ಹವ್ಯಾಸ ಆಯ್ತು ಅಂತ ಹೇಳ್ಬಹುದು.
1: ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದೆ.
0: ಇಷ್ಟವಾದ ಒಂದು ಪ್ರವೃತ್ತಿ ದಾಖಲೀಕರಣ ಅಂತ ಹೇಳ್ಬಹುದು. ಈಗ ನಾನು ಎಲ್ಲೆಲ್ಲೂ ನೋಡಿದೆ, ಏನು ನೋಡಿದೆ, ಏನ್ ತಿಂದೆ. ಯಾಕೆಂದ್ರೆ ನಾನು ವಿದೇಶ ಪ್ರವಾಸ ಅದು ಉದ್ಯೋಗ ನಿಮಿತ್ತ ಮಾಡುತ್ತಿದ್ದ ಸಮಯದಲ್ಲಿ ಮಹಿಳೆಯರು ಏಕಾಂಗಿಯಾಗಿ ಹೋಗುದು ಸ್ವಲ್ಪ ಕಡಿಮೆನೆ ಇತ್ತು. ಈ ಐರೋಪ್ಯ ದೇಶಗಳಲ್ಲಿ ನಾನು ಹೋಗಿದ್ದ ಸಮಯ ಎಲ್ಲ ತುಂಬಾ ತಂಪು, ಹಿಮ ಸುರಿಯುತ್ತಿದ್ದ ಮಳೆ. ನಮ್ಮಲ್ಲಿ ನಾವು ದಕ್ಷಿಣ ಭಾರತದವರಿಗೆ ಹಿಮ ನೋಡುವ ಅವಕಾಶ ಬಹುತೇಕ ಸಿಗುವುದೇ ಇಲ್ಲ. ಅಂತದ್ರಲ್ಲಿ ನಮ್ಗೆ ಅಲ್ಲಿ ಇಟ್ ವಾಸ್ ಸೋ ನೈಸ್ ಫೀಲಿಂಗ್ ಟು ವಾಕ್ ಇನ್ ಇಟ್ ಇಸ್ ಸ್ನೋಯಿಂಗ್ ಅಂತ, ಅದು ಕೋಟು ಬೂಟ್ ಎಲ್ಲ ಹಾಕೊಂಡು ಒಂಥರ ಆ ರೀತಿ ಅನುಭವಗಳನ್ನ ನಾನು ಮನೆಯಲ್ಲಿ ಹೇಳ್ಕೋಬೇಕು, ಆ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು. ಆಮೇಲೆ ಕಿವಿ ಹಣ್ಣು, ಇನ್ನೇನೋ ಅಲ್ಲೆಲ್ಲ ಸ್ಥಳೀಯ ಹಣ್ಣುಗಳೆಲ್ಲ ತಿನ್ನೋದ, ಇದನ್ನೊಂದು ಫೋಟೋ ತೆಗೆಯೋಣ, ದಾಖಲೆ ಮಾಡೋಣ ಹೇಳೋಣ ಅಂತ.
1: ಈಗ ನಿಮ್ಗೆ ಅಲ್ಲಿ ಹೋದಾಗ ಅದನ್ನ ಅನುಭವಿಸುವಾಗ ಒಂದು ಒಂಥರ ಖುಷಿ ಆಗತ್ತೆ. ಆ ಅನುಭವನ ಬಂದು ಮನೆಯಲ್ಲಿ ಎಲ್ಲರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಹೇಳ್ಕೊಳ್ಳುವಾಗ ಅದೇ ಒಂಥರ
0: ಖುಷಿ ಇತ್ತು.
1: ನಂತರ ನೀವು ಅದನ್ನ ಬರೆದು ಬರವಣಿಗೆಗೆ ಇಳಿಸ್ತೀರಲ್ಲ, ಇಳಿಸಿದ ಮೇಲೆ ನಿಮ್ಗೆ ಹೇಗೆ ಅನ್ಸುತ್ತೆ?
0: ಒಂಥರ ಈಗ ನನ್ನ ಪ್ರಕಾರ ಬರವಣಿಗೆ ಬರಿಬೇಕು ಅನ್ನೋದು ಕೂಡ ಒಂದು ರೀತಿಯ ಇಂಟರ್ನಲ್ ಪ್ರೆಷರ್, ಒತ್ತಡ ತರ. ಸೊ ಬರೆದಾಗ ವಾ ನಿರಾಳತೆ ಅಂತ ಅನಿಸಿದ್ದಿದೆ. ನನ್ನ ವೈಯಕ್ತಿಕ ಅನುಭವದಲ್ಲಿ ಎಷ್ಟೊಂದ್ಸಲ ನಾವು ಬೇರೆ ಏನೋ ಕೆಲಸದಲ್ಲಿ ಮಗ್ನಳಾಗಿರುವಾಗ ಏನೋ ಒಂದು ಆಲೋಚನೆ ಬರುತ್ತೆ, ಆಮೇಲೆ ಆಗೇನೋ ನೆನಪಿಸ್ಕೊಂಡೆಲ್ಲ ಬರ್ಬೇಕಂದ್ರೆ ನೆನಪೇ ಉಳಿಯಲ್ಲ. ಅದಕ್ಕೆ ತಕ್ಷಣ ಒಂದು ಜಾಟಿಂಗ್ ಡೌನ್ ಅನ್ನೋ ತರ ಆದ್ರೂ ಬರೆದಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹೀಗೆ ನೀವು ಹೇಳಿದಂಗೆ ಆ ಕ್ಷಣ ಅನುಭವಿಸೋದು ಬೇರೆ, ಬರೆಯೋದು ಬೇರೆ. ಒಂದು ರೀತಿಯಲ್ಲಿ ಭಾಷೆ ಅಭಿವೃದ್ಧಿ ಆಗುತ್ತೋ ಏನೋ, ನಮ್ಮ ಮನಸ್ಸಿಗಂತೂ ಖುಷಿ
1: ಖುಷಿ ಕೊಡುತ್ತೆ.
0: ಸೊ ಆತ್ಮತೃಪ್ತಿ ಎಂಬುದೇ ಮುಖ್ಯ ಉದ್ದೇಶ ಅಂತ ಹೇಳ್ಬಹುದು.
1: ಹೀಗೆ ನೀವು ಪತ್ರಿಕೆಗಳಿಗೆ ಬರೆಯೋದ್ರ ಜೊತೆಗೆ ಅಂತರ್ಜಾಲ ಪತ್ರಿಕೆ ನಡೆಸ್ತಾ ಅದರ ಸಂಪಾದಕಿ ಕೂಡ ಆಗಿದ್ದೀರಾ. ಈ ನಿಮ್ಮ ಶಿಫ್ಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನಂಗೆ. ಯಾಕೆ ನಿಮ್ಗೆ ಈ ಶಿಫ್ಟಿಂಗ್ ಬೇಕು ಅಂತ ಅನ್ನಿಸ್ತು?
0: ಫಸ್ಟಿಗೆ ನಾನು ಈಗ ಹೇಳ್ದಂಗೆ ನನ್ನ ಪ್ರವಾಸದ್ದಿರ್ಬೋದು ಅಥವಾ ಏನು ಆಫೀಸ್ ಅಲ್ಲಿ ಸಂಭವಿಸಿದ ಅನುಭವಗಳ ಏನು, ಅದನ್ನ ನಾನು ಒಂದು ವ್ಯಕ್ತಿತ್ವ ವಿಕಸನ ಶೈಲಿಯ ರೀತಿಯಲ್ಲಿ ಬರೆಯೋದು, ಅದನ್ನ ಪತ್ರಿಕೆಗೆ ಕಳಿಸೋದು, ಅದು ಪ್ರಕಟ ಆದಾಗ ಸಂತೋಷ ಪಡೋದು ಇತ್ಯಾದಿ ಇದ್ದೇ ಇತ್ತು. ಜೊತೆಗೆ ನನಗೆ ಅನಿಸ್ತು ಇದೆಲ್ಲ ಈಗ ಮುದ್ರಣ ಮಾಧ್ಯಮದಲ್ಲಿ ಇದ್ರೆ ಅದು ಒಂದು ಕಡೆ ಇರುತ್ತೆ, ಇಂದಿನ ಸುದ್ದಿ ನಾಳೆಯ ರದ್ದಿ ಅಂತ ಒಂದು ಹೇಳ್ತಾರೆ. ಆಮೇಲೆ ಆಕ್ಸೆಸಿಬಿಲಿಟಿ, ಈಗ ನಮ್ಮ ಹಳ್ಳಿ ಲೇಖನದ ಎಲ್ಲಿದೆ ಅಂತಂದ್ರೆ ನಮ್ಗೆ ಮುದ್ರಿತ ಪತ್ರಿಕೆ ನಾವೊಂದು ಕಡೆ ಇಟ್ಟಿರ್ತೀವಿ, ಹುಡುಕ್ಬೇಕು. ಅದೇ ಅಂತರ್ಜಾಲ ಮೀಡಿಯಾ, ಅವಾಗ ನನಗೆ ಅನಿಸ್ತು ನಾನು ಡಿಜಿಟಲೈಸೇಷನ್ ಮಾಡಬೇಕು. ಆಮೇಲೆ ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನೋಡಿದೆ, ಕೆಲವರು ಬ್ಲಾಗ್ ಅಂತ ಬರೆಯೋಕೆ ಶುರು ಮಾಡಿದ್ರು. ಸರಿ, ನಾನು ಯಾಕೆ ಬ್ಲಾಗ್ ಬರಿಬಾರ್ದು, ಪತ್ರಿಕೆಯಲ್ಲಿ ಬರಲಿ ಬರದಲ್ಲಿ ನಾನೊಂದು ಬ್ಲಾಗ್ ಶುರು ಮಾಡ್ತೀನಿ ಅಂತ. ನಾನು ಮಾಲಾ ಅಯ್ಯನ ಅಂತ, ಮಾಲಾ ನನ್ನ ಹೆಸರಿನ ಭಾಗವೇ, ಅಯ್ಯನ ಅಂದ್ರೆ ಪ್ರಯಾಣ.

0: ಸೊ ನನ್ನ ಪ್ರಯಾಣದಲ್ಲಿ ನಾನು ಗಮನಿಸಿದ ವಿಷಯಗಳು, ಒಂದು ಚಿತ್ರ, ಆ ಚಿತ್ರಕ್ಕೊಂದು 4 ಸಾಲು, ಏನೋ ವಿಶೇಷ ತಿಂಡಿ, ಅದರ ಹೆಸರುಗಳು ಕೂಡ ನಮಗೆ ಆಮೇಲೆ ಹೇಳಕ್ಕೆಲ್ಲ ಬರೋದಿಲ್ಲ, ಬಟ್ ಬರೆದಿಟ್ರೆ ಒಂದು ಖುಷಿ ಆಗುತ್ತೆ. ಹಾಗೆ ಅದನ್ನೆಲ್ಲ ನಾನು ನನ್ನ ಬ್ಲಾಗ್ ಅಲ್ಲಿ ಬರೆಯಕ್ಕೆ ಶುರು ಮಾಡಿದೆ.
1: ಜೊತೆಗೆ ಈ ನಿಮ್ಮ ಬರೆಯುವ ಪ್ರಯಾಣದಲ್ಲಿ, ಯಾನ ಅಂತ ಹೇಳಿದ್ರಿ ಅಲ್ವಾ, ಈ ಪ್ರಯಾಣದಲ್ಲಿ ನೀವೊಬ್ಬರೇ ಹೋಗದೆ ಒಂದಷ್ಟು ಜನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಯಾಕೆ ಅನಿಸ್ತು?
0: ಅದು ಯಾಕೆ ಅನಿಸ್ತು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಗೆ ನಾವು ಬರೆದಿದ್ದು ನಮ್ ಖುಷಿ ಹೌದು, ಇನ್ನೊಬ್ರು ನೋಡಿದ್ರೆ ಇನ್ನಷ್ಟು ಖುಷಿ ಅಂತಿರುತ್ತೆ. ಆದರೆ ಈ ಹೆಚ್ಚು ಜನರಿಗೆ ತಲುಪೋಕೆ ನಾನು ಏನ್ ಮಾಡಿದೆ, ಏನೋ ಪೋಸ್ಟ್ ಮಾಡಿದ ನಂತರ ನನ್ನ ನಿಕಟವರ್ತಿಗಳು, ಸಹೋದ್ಯೋಗಿಗಳು ಇಂಥವ್ರಿಗೆ ಎಲ್ಲ ಅವರಿಗೆ ಹೇಳ್ತಾ ಇದ್ದೆ, ನಂದೊಂದು ಪೋಸ್ಟ್ ಹಾಕಿದ್ದೀನಿ ನೋಡು ಅಂತ. ಆಮೇಲೆ ಅದೊಂದು ನಾನು ಗಮನಿಸಿದೆ, ಈಗ ನಾವು ಬರೆದಿದ್ದು ನಾವೇ ಓದೋದು, ಇನ್ನೊಬ್ರಿಗೆ ಓದು ಅಂತ ಹೇಳೋದು, ರೀಚ್ ಇಸ್ ವೆರಿ ಲೆಸ್, ಅಂದ್ರೆ ತುಂಬಾ ಕಡಿಮೆ ಜನ ತಲುಪುತ್ತೆ, ಎಲ್ಲರಿಗೂ ಆಸಕ್ತಿ ಇರಲ್ಲ. ನನಗನಿಸ್ತು ನಾನು ಬರೆಯದರ ಜೊತೆಗೆ ಇನ್ನು ಕೆಲವರು ಬರೆದ್ರೆ ಸಹಜವಾಗಿ ಒಬ್ಬ ಬರಹಗಾರ ಒಂದು 10-15 ಓದುಗರನ್ನ ತನ್ನ ಜೊತೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಎಲ್ರಿಗೂ ನಾನು ಬರೆದಿದ್ದು ನನ್ನ ಫ್ರೆಂಡ್ಗೆ ಹೇಳೋಣ ಎನ್ನ ತುಡಿತಾ ಇರುತ್ತೆ, ಹಂಚಿಕೊಳ್ಳೋಣ ಅಂತ ಇರುತ್ತೆ.
1: ಅಂದ್ರೆ ನಿಮ್ಮ ಅಂತರ್ಜಾಲ ಪತ್ರಿಕೆ ಉದ್ದೇಶ ಏನು?
0: ಉದ್ದೇಶ ಬರೆಯಬೇಕೆಂಬ ಆಸಕ್ತಿ ಇರುವವರು ಯಾರು ಬೇಕಿದ್ರು ಬರಿಬಹುದು. ಇಲ್ಲಿ ಬರೆಯಲು ಬಹಳ ಪ್ರಕಾಂಡ ಪಂಡಿತರೇನು ಆಗ್ಬೇಕಾಗಿಲ್ಲ. ನಿಮಗೆ ಅಕ್ಷರದ ಮೇಲೆ ಪ್ರೀತಿ ಇದೆಯಾ, ಇಲ್ಲಿದೆ ವೇದಿಕೆ ಅನ್ನೋ ತರ. ಅದಕ್ಕೆ ನಮ್ಮ ಟ್ಯಾಗ್ ಲೈನ್ ನಾವು ಅಕ್ಷರದ ಮೇಲೆ ಅಕ್ಕರೆಯುಳ್ಳವರಿಗಾಗಿ ಅಂತ ಮಾಡಿದ್ದೆ. ಯಾಕೆಂತಂದ್ರೆ ಕೆಲವರು ಹೇಳ್ತಾ ಇದ್ರು, ನಮ್ಗೆ ಬರೆಯಕ್ಕೆ ನಂಗೆ ವಿಷಯ ಗೊತ್ತಾಗೋದಿಲ್ಲ, ನಂಗೆ ಹೇಗೆ ಬರಿಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ತೋಚಿದ್ದನ್ನು ಗೀಚಿ, ಆಮೇಲೆ ಅದಕ್ಕೆ ಒಂದು ಚೌಕಟ್ಟು ಕೊಡಿ ಅಷ್ಟೇ ಆಗುತ್ತೆ. ಅಥವಾ ಒಂದು ನಿಮ್ಗೆ ಏನೊಂದು ಚಿತ್ರ ಕಾಣಿಸ್ತ, ಅದಕ್ಕೊಂದು 2 ಸಾಲು ಬರೀರಿ. ಅದನ್ನೆಲ್ಲ ಬರೆಯಲು ತೀರಾ ವಿದ್ವತ್ ಏನು ಬೇಕಾಗಿಲ್ಲ. ಅಥವಾ ನೀವು ಮಹಿಳೆಯರಾಗಿ ಅಡುಗೆ ಮಾಡ್ತೀರಾ, ಸಾಂಪ್ರದಾಯಿಕ ಮಾಡಿ. ಈಗ ಇದನ್ನು ನೀವು 2014-15 ಆಸುಪಾಸಿನಲ್ಲಿ ಆಲೋಚಿಸಿ, ಈಗ ಬಹಳಷ್ಟು ಇದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ, ಆವಾಗ ಎಷ್ಟೊಂದು ಇದ್ದಿರಲಿಲ್ಲ.
1: ಆದ್ರೆ ನೀವು ಏನೇ ಒಂದು ಚಿತ್ರ ನೋಡಿದ್ರು ಅಥವಾ ಏನೇ ಒಂದು ಫೋಟೋ ನೋಡಿದ್ರೆ ಆ ಫೋಟೋಗೆ ಒಂದು ಕ್ಯಾಪ್ಷನ್ ಬರೆಯೋ ತರ ಪುಟಾಣಿದೊಂದು ಬರಹ ನುಡಿ ಚಿತ್ರ ಬರೆಯೋದಕ್ಕೆ ನೀವು ಒಂದಷ್ಟು ಓದುಗರಿಗೆ ಪ್ರೋತ್ಸಾಹ.
0: ಖಂಡಿತ, ಈಗ ನಾನೇ ಫಸ್ಟಿಗೆ ವಾಕ್ಯ ರೂಪದಲ್ಲಿ ಬರೆಯೋಕ್ಕೂ ಕಷ್ಟ ಅಂತ. ಉದಾಹರಣೆಗೆ ನಾನು ಚೀನಾಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ತಿಂಡಿ ಕೊಟ್ರು. ಆ ತಿಂಡಿ ಅಂದ್ರೆ ನಾವು ಒಂದು ವೆಜಿಟೇರಿಯನ್ ಏನದು ಹೆಂಗಿತ್ತು, ಒಂಥರ ವೀಳ್ಯದೆಲೆಯಲ್ಲಿ ಮಡಿಸಿದಂಗೆ ಏನೋ ಒಂದು ಟೊಫು ಅಂತ ಹೇಳ್ತಾರೆ ಅವರು, ಅದನ್ನು ಮಡಿಸಿಟ್ರು. ಅದರ ಹೆಸರು ಸುಶಿ. ನನಗೆ ಆ ಹೆಸರು ಇಷ್ಟ ಆಯ್ತು ತಿಂಡಿಗಿಂತ, ಅದಕ್ಕೆ ಒಂದು ಟೈಟಲ್ ಕೊಟ್ಟೆ, ಸುಶಿ ತಿಂದ ಖುಷಿ ಅಂತ. ಹೀಗೆ ನೋಡಿ, ಸೊ ಈ ರೀತಿ ಹೀಗೆ ಬರೆಯೋದು ನನ್ ಖುಷಿ ಅಷ್ಟೇ. ಬರಹ ಚೆನ್ನಾಗಿದೆ ಅಂತ ಅದರ ಅರ್ಥ ಅಲ್ಲ, ನನ್ಗೆ ಬರೆಯೋ ಖುಷಿ. ಈ ತರ ನಾನು ನನ್ನ ಸಹವರ್ತಿಗಳು ಮತ್ತೆ
1: ಈ ತರ ಕ್ಯಾಪ್ಷನ್ ಕೊಟ್ಟು ನೀವು ಬರೆಯೋದ್ರಲ್ಲಿ ಇದು ತುಂಬಾ ಏನು ಇಲ್ಲ ಅಂತ ಅನ್ಸಿದ್ರು, ಆ ಕ್ಯಾಪ್ಷನ್ ಮತ್ತೆ ಅದ್ರ ಅನುಭವನ ನೀವು ಬರ್ಕೊಂಡಾಗ ಆತರ ಎಷ್ಟೋ ನಮ್ಮ ಕೇಳುಗರಿಗೂ ಇದ್ದೇ ಇರತ್ತೆ, ಎಷ್ಟೋ ಜನಕ್ಕಿರತ್ತೆ. ಸೊ ಆ ತರದೊಂದು ಸಣ್ಣದೊಂದು ಸನ್ನಿವೇಶ ತಗೊಂಡು ಚಿಕ್ಕದಾಗಿ ಬರೆದ್ರು ಆ ಬರಹ ಅನ್ನೋದು ನಮ್ಮ ಕೈಗೆ
0: ಈಗ ಇನ್ನು ಕೆಲವರು ನಮ್ಮ ಬಂಧುಗಳಿರ್ಬೋದು ಅಥವಾ ಅವರು ಬರೀತಾರೆ, ಏನೋ ತಮಗೆ ತೋಚಿದಂಗೆ ಬರೀತಾರೆ, ಅದನ್ನ ಸ್ವಲ್ಪ ಒಂದು ಚೌಕಟ್ಟಲ್ಲಿ ನಾವು ತರಬಹುದು. ಇನ್ನು ಕೆಲವರು ಶೀರ್ಷಿಕೆ ಕೊಡಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರು,
1: ಅದಕ್ಕೆ
0: ಈಗ ಆಸಕ್ತಿ ಇರುವವರಿಗೆ ಸ್ವಲ್ಪ ಹೆಲ್ಪ್ ಕೊಟ್ರೆ
1: ಅಲ್ವಾ
0: ಒಟ್ಟಿಗೆ ಹೋಗೋಣ.
1: ನೀವು ತುಂಬಾ ಚೆನ್ನಾಗಿ ಪ್ರೋತ್ಸಾಹನ ಕೊಡ್ತೀರಾ ಅಂತ ಅನ್ಸುತ್ತೆ ಅಲ್ವಾ ಬರಹಗಾರರಿಗೆ?
0: ಒಂದು ರೀತಿಯಲ್ಲಿ ಹೌದು. ಅಂದ್ರೆ ಈ ನಾನು ಶುರು ಮಾಡಿದ ಟೈಮಲ್ಲಿ ಎಷ್ಟೊಂದು ಜನ ಸ್ಮಾರ್ಟ್ ಫೋನ್, ಈಗ ನಮ್ಮಂತ ಮಿಡ್ಲ್ ಏಜ್ ದಾಟಿದವರಿಗೆ ಸ್ಮಾರ್ಟ್ ಫೋನ್ ನಾವು ಕಂಡಿರೋದು ಇತ್ತೀಚೆಗೆ. ಸೊ ಅದರ ಎಲ್ಲಾ ಫೀಚರ್ಸ್ ಎಲ್ಲ ಗೊತ್ತಿಲ್ಲ. ಕಂಪ್ಯೂಟರ್ ಈ ಉದ್ಯೋಗಕ್ಕೆ ಹೋದವರಿಗೆ ಗೊತ್ತಿರುತ್ತೆ, ಗೃಹಿಣಿ ಆಗಿದ್ದವರಿಗೆ ಅಷ್ಟಾಗಿ ಗೊತ್ತಿಲ್ಲ. ಆದರೆ ಈಗ ಚೇಂಜ್ ಆಗಿದೆ, ಮೊದಲೇ ಹಂಗಿತ್ತು. ಅವಾಗ ಎಷ್ಟೊಂದು ಜನ ಹೇಳಿದ್ದಾರೆ, ಅದೇನೋ ನೀನು ಅಂತರ್ಜಾಲ ಪತ್ರಿಕೆ ಅಂತೀರ, ನನಗೆ ಅದೆಲ್ಲ ಟೈಪ್ ಮಾಡಕ್ಕೆ ಬರಲ್ಲ, ಕಾಗದದಲ್ಲಿ ಬರೆದು ಕಳಿಸ್ತೀನಿ ನೀನು ಟೈಪ್ ಮಾಡಿ ಹಾಕು ಅಂತ. ನಾನು ಅದನ್ನು ಫಸ್ಟ್ಗೆ ನಾನೇ ಮಾಡ್ತಾ ಇದ್ದೆ, ಅಥವಾ ಈ ಸ್ಕ್ಯಾನ್ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ.
1: ಬರವಣಿಗೆ ಅನ್ನೋದು ನಿಮ್ದೊಂದು ಪ್ರವೃತ್ತಿ, ಹಾಗೆ ಪ್ರವಾಸಕ್ಕೆ ಹೋಗೋದು, ಚಾರಣ ಮಾಡೋದು, ಈ ಎಲ್ಲವೂ ನಿಮ್ದೊಂದು ಪ್ರವೃತ್ತಿಗಳ ವಿಭಾಗಗಳು.
0: ಅದು ಒಂದು ಪ್ರವೃತ್ತಿ ಇನ್ನೊಂದು ಪ್ರವೃತ್ತಿಗೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ
1: ಈ ಸ್ಫೂರ್ತಿಯಾದಂತ ಈ ಪ್ರವೃತ್ತಿಗಳು ನಿಮ್ಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ ಜೀವನದಲ್ಲಿ?
0: ತುಂಬಾ, ನಿಜಕ್ಕೂ ಅದಕ್ಕೆ ಬೆಲೆ ಕಟ್ಟಲಾಗಲ್ಲ ಅನ್ನೋಷ್ಟು ಖುಷಿ ಇದೆ. ಮುಖ್ಯವಾಗಿ ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡ ಮೇಲೆ ನನಗೆ ಒಂದು ಮಾನಸಿಕವಾಗಿ ಎಂಗೇಜ್ ಆಗಿರೋದು ಅಥವಾ ಇಂಟೆಲೆಕ್ಚುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ, ಅದು ನನಗೆ ಇದರಲ್ಲಿ ಖಂಡಿತ ಸಿಕ್ಕಿದೆ. ಆಮೇಲೆ ನಾನು ಒಬ್ಳೇ ಬರೆಯೋದಕ್ಕಿಂತಲೂ ಬೇರೆಯವರು, ನನಗಿಂತ ಚೆನ್ನಾಗಿ ಬರೆಯೋರು ಖಂಡಿತ ಇರ್ತಾರೆ, ಹಾಗೆಂತ ನಾನು ಸ್ವಲ್ಪ ಹೆಲ್ಪ್ ಕೊಟ್ಟು ಬರೆದವರು ಇರ್ತಾರೆ.

0: ಅವರು ಸರಹನೆಯಲ್ಲಿ ನಾನು ಬರೆದು ಆಮೇಲೆ ನನಗೆ ಬೇರೆ ಪತ್ರಿಕೆಗೆ ಬರೆಯೋಕ್ಕೆ ನನಗೆ ಕಾನ್ಫಿಡೆನ್ಸ್ ಬಂತು. ಅದರಲ್ಲಿ ಪ್ರಕಟ ಆಯಿತು, ಆಮೇಲೆ ಪ್ರಕಟ ಆದ ಫೋಟೋ ತೆಗೆದು ನಂಗೆ ಕಳಿಸೋದು, ಅದೆಲ್ಲ ಮಾಡೋಕೆ ನನಗೆ ಖುಷಿ ಆಗುತ್ತೆ.
1: ಆಮೇಲೆ ಜೊತೆಗೆ ನೀವು ಇನ್ನೊಂದು ಹೇಳಿದ್ರಿ ನಂಗೆ, ನಿಮ್ಮ ಪತ್ರಿಕೆನಲ್ಲಿ ಕಂತುಗಳ ರೂಪದಲ್ಲಿ ಬರೆದಂತಹ ಲೇಖನಗಳು
0: ಹೌದು,
1: ಆಮೇಲೆ ಪುಸ್ತಕ ಕೂಡ ಆಗಿದೆ
0: ಅದು
1: ಅಂತ.
0: ಆಗಿದೆ. ಅದು ಒಂದು ಹಿರಿಯ ಕಿರಿಯ ಸಾಹಿತಿಗಳು ಕೂಡ ಧಾರಾವಾಹಿ ಶೈಲಿನಲ್ಲಿ ಬಂದಿದ್ದು ಇದೆ. ಅದನ್ನು ಅವರು ಪುಸ್ತಕ ಮಾಡಿದ್ದಾರೆ, ಅವರು ಕಾದಂಬರಿ ಮಾಡಿದ್ದಾರೆ. ಇನ್ನು ಕೆಲವರು ಬಿಡಿ ಬಿಡಿ ಲೇಖನಗಳನ್ನು ಒಟ್ಟಾಗಿ ಒಂದು ಸುಮಾರು ಒಂದು 20-30 ಲೇಖನಗಳಾದಾಗ ಒಂದು 150 ಪುಟದ ಪುಸ್ತಕ ಆಗುತ್ತೆ. ಅದು ಮಾಡಿ ನೀವೇ ಮುನ್ನುಡಿ ಬರೀರಿ ಅಂತ ಹೇಳಿದವರಿದ್ದಾರೆ. ಆಮೇಲೆ ಪುಸ್ತಕ ಬಿಡುಗಡೆಗೆ ಬನ್ನಿ ಅಂತ ಪ್ರೀತಿಯಿಂದ ಆಹ್ವಾನಿಸಿದವರಿದ್ದಾರೆ.
1: ನೋಡಿದ್ರ
0: ಇದೆಲ್ಲ ಖಂಡಿತ ನಾವು ಒಂದು ಅಕ್ಷರ ಪಯಣದ ಹಾದಿಯ ಸಂಭ್ರಮ.
1: ಸಂಭ್ರಮ ಮತ್ತು
0: ಹೌದು
1: ಸಂತೃಪ್ತಿ.
0: ಹೌದು.
1: ಯಾಕಂದ್ರೆ ನೀವಷ್ಟೇ ಹೋಗ್ತಾ ಇಲ್ಲ, ಆ ಪ್ರಯಾಣದಲ್ಲಿ ನಿಮ್ಮ ನೀವು ಒಂದಷ್ಟು ಜನ ಜೊತೆ ಮಾಡಿಕೊಂಡು ಹೋಗ್ತಾ
0: ಹೌದು
1: ಇದ್ದೀರಾ, ಜೊತೆಗಾರರಿಗೂ ಒಂದಷ್ಟು ಸಂತೋಷ ಸಂಭ್ರಮವನ್ನ ಕೊಟ್ಟು ನೀವು ಕೂಡ ಅದನ್ನ ಸವಿತಾ ಇದ್ದೀರಾ. ಈ
0: ಹೌದು,
1: ಎಲ್ಲ ನಿಮ್ಮ ಪ್ರವೃತ್ತಿಗೆ ನಿಮ್ಮ ಪರಿವಾರದವರ ಪ್ರೋತ್ಸಾಹ ಹೇಗಿದೆ?
0: ಖಂಡಿತವಾಗಿಯೂ ಪ್ರೋತ್ಸಾಹ

0: ಖಂಡಿತ ನಾವು ಒಂದು ಅಕ್ಷರ ಪಯಣದ ಹಾದಿಯ ಸಂಭ್ರಮ
1: ಸಂಭ್ರಮ ಮತ್ತು ಸಂತೃಪ್ತಿ. ಯಾಕಂದ್ರೆ ನೀವಷ್ಟೇ ಹೋಗ್ತಾ ಇಲ್ಲ, ಪ್ರಯಾಣದಲ್ಲಿ ನೀವು ಒಂದಷ್ಟು ಜನ ಜೊತೆ ಮಾಡಿಕೊಂಡು ಹೋಗ್ತಾ ಇದ್ದೀರಾ, ಜೊತೆಗಾರರಿಗೂ ಒಂದಷ್ಟು ಸಂತೋಷ ಸಂಭ್ರಮವನ್ನ ಕೊಟ್ಟು ನೀವು ಕೂಡ ಅದನ್ನ ಸವಿತಾ ಇದ್ದೀರಾ. ಈ ಎಲ್ಲ ನಿಮ್ಮ ಪ್ರವೃತ್ತಿಗೆ ನಿಮ್ಮ ಪರಿವಾರದವರ ಪ್ರೋತ್ಸಾಹ ಹೇಗಿದೆ?
0: ಖಂಡಿತವಾಗಿ ಪ್ರೋತ್ಸಾಹ ಇದೆ. ಅವರು ವೈಯಕ್ತಿಕವಾಗಿ ಸಾಹಿತ್ಯ ವಲಯದಲ್ಲಿ ಅಷ್ಟಾಗಿ ತೊಡಗಿಸಿಕೊಳ್ಳದಿದ್ದರು ನನ್ನ ಹವ್ಯಾಸಕ್ಕೆ ಇದು ಪರೋಕ್ಷವಾಗಿ ಖಂಡಿತ ಸಹಕಾರ ಇದೆ.
1: ಸರಿ, ಹಾಗಾದ್ರೆ ಹೇಮಾ ಅವರೇ, ನಮ್ಮ ಕೇಳುಗರಲ್ಲಿ ಯಾರಿಗಾದ್ರೂ ಬರೀಬೇಕು ಅಂತ ಆಸಕ್ತಿ ಇದ್ದು ಬರೆಯೋದು ಹೇಗೆ ಅಂತ ತಾಗದೆ ಒದ್ದಾಡ್ತಾ ಇರ್ತಾರೆ, ಅಂಥವರಿಗೆ ಸುಲಭವಾಗಿ ಬರೆಯೋದನ್ನ ಹೇಗೆ ಪ್ರಾರಂಭ ಮಾಡ್ಕೋಬೇಕು ಅಂತ ನೀವು ಹೇಳ್ತೀರಾ?
0: ಪತ್ರಿಕೆಗೆ ಏನು ಬರೆಯಬೇಕು, ಹೇಗೆ ಬರೆಯಬೇಕು ಅಂತ ತೀರಾ ಕಟ್ಟುನಿಟ್ಟು ಅಂತ ಇಲ್ಲದಿದ್ರು ನಿರ್ದಿಷ್ಟ ಚೌಕಟ್ಟು ಬೇಕಾಗುತ್ತೆ. ಮುಖ್ಯವಾಗಿ ನಮಗೇನಂದ್ರೆ ಒಂದು ಸುಲಲಿತ ಸಾಹಿತ್ಯ ಸಾಕು. ಕೆಲವು ನಿಷೇಧಿತ ಪದಗಳೆಲ್ಲ ಬೇಡ, ಆ ರೀತಿಯ ಕೆಲವು ಇನ್ಸ್ಟ್ರಕ್ಷನ್ಸ್ ಇದೆ ಅಷ್ಟೇ. ಯಾವುದೇ ಪತ್ರಿಕೆಗೆ ಬರೆಯುವವರು ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಪ್ರಸ್ತುತ ಆ ಪತ್ರಿಕೆಯ ಚೌಕಟ್ಟೆ ಹೀಗಿದೆ ಅಂದ್ರೆ ಅಲ್ಲಿ ಯಾವ ತರ ಪ್ರಕಟ ಆಗುತ್ತೆ. ಅದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಕೆಲವರಿಗೆ ಈಗ ಒಂದು ಕಳಿಸ್ತಾರೆ, ನಂದು ಪ್ರಕಟ ಆಗಿಲ್ಲ, ನಂದು ಯಾಕೆ ಪ್ರಕಟ ಆಗಿಲ್ಲ ಅಂತ ಒಂದು ತುಡಿತಿರುತ್ತೆ. ಅದು ಯಾಕಿಲ್ಲ ಅಂದ್ರೆ ಅದ್ರಲ್ಲಿ ಏನೋ ಕಾರಣ ಇರುತ್ತೆ ಅಂತ ನಾವು ತಿಳ್ಕೊಬೇಕು. ಮೊದಲಿನಿಂದಾಗಿ ಯಾರೇ ಆಗ್ಲಿ ಬರೆದಿದ್ದು ಎಲ್ಲಾನು ಸ್ವೀಕಾರ ಅಂತ ಆಗಲ್ಲ, ಆಗ್ಬೇಕು ಅಥವಾ ಆಗಿಲ್ಲ ಅಂತ ನಿರಾಶೆ ಪಡಬಾರ್ದು. ಯಾಕೆಂದ್ರೆ ಎವ್ರಿ ಪೇಪರ್ ಹ್ಯಾಸ್ ಇಟ್ಸ್ ಓನ್ ಥೀಮ್ ಅಂತ. ಅದು ಒಂದು. ಕೆಲವರು ಈ ವಿಶೇಷ ದಿನಗಳಿರುತ್ತೆ ನೋಡಿ, ಆ ವಿಶೇಷ ದಿನಗಳಿಗೆ ಇರುವುದು ಅದಕ್ಕಿಂತ ತೀರಾ ಹಿಂದೆ ಅಥವಾ ತೀರಾ ಮುಂದೆ
1: ಪ್ರಕಟಿಸೋದಕ್ಕೆ ಯೋಗ್ಯ ಅಂತ
0: ರಿಲೆವೆನ್ಸ್ ಸಾಂದರ್ಭಿಕತೆ ಇರಲ್ಲ, ಹಂಗಿರುತ್ತೆ. ಮತ್ತೆ ನಾಲ್ಕೈದು ಪತ್ರಿಕೆ ಅದನ್ನ ಅಧ್ಯಯನದ ಮಾದರಿಯಲ್ಲಿ ಗಮನಿಸಿ ಅಲ್ಲಿ ಈಗ ಯಾವ ತರ ಬರ್ತಾ ಇದೆ ನಮಗೇನೊಂದು ಐಡಿಯಾ ಸಿಗುತ್ತೆ.
1: ಜೊತೆಗೆ ಪತ್ರಿಕೆಗಳಲ್ಲಿ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ,
0: ಹೌದು,
1: ಆ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ, ಓ ನಾವು ಈ ತರ ಬರಿಬೇಕಿತ್ತು. ಅದು ಸ್ಪರ್ಧೆಗಳಲ್ಲಿ ಭಾಗವಹಿಸಿರೋರ ಲೇಖನಗಳನ್ನ ಅವ್ರ ಬರಹಗಳನ್ನ ನೋಡಿದಾಗ ನಮಗೂ ಒಂದಷ್ಟು ಐಡಿಯಾ ಬರುತ್ತೆ, ಓ ನಾನು ಹೇಗೆ ಬರಿಬೇಕಾಗಿತ್ತು, ಓ ನನ್ನಲ್ಲಿ ಏನೆಲ್ಲ ನಾನು ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ.
0: ಹೌದು, ಪ್ರತಿ ಬರಹಕ್ಕೂ ಅದರದ್ದೇ ಆದ ಚೌಕಟ್ಟಿರ್ತದೆ. ಉದಾಹರಣೆಗೆ ಆರಂಭದಲ್ಲಿ ಯಾವ ಪತ್ರಿಕೆಯ ಯಾವ ವಿಭಾಗಕ್ಕೆ ಬರೆಯಬೇಕೆಂದು ಅಂದ್ಕೊಂಡಿದ್ದೀರೋ ಆ ಪತ್ರಿಕೆಯ ಆ ವಿಭಾಗವನ್ನು ಸ್ವಲ್ಪ ಓದುಗಳಾಗಿ ಅಲ್ಲ ಅಧ್ಯಯನ ದೃಷ್ಟಿಯಿಂದ ಗಮನಿಸಿ. ಉದಾಹರಣೆಗೆ ಪತ್ರಿಕೆ ನಿಯಮಾವಳಿಗಳು, ಅದು ಕೆಲವು ಪತ್ರಿಕೆಯಲ್ಲಿ ಇರುತ್ತೆ, ಪುಟ ಮಿತಿ ಅಂತ ಇರುತ್ತೆ, ಅಕ್ಷರ ಮಿತಿ ಇರುತ್ತೆ. ಈಗ ಕೆಲವರು ಬರಹ ಚೆನ್ನಾಗಿ ಇರ್ಬೋದು, ಬಟ್ ಆ ಪತ್ರಿಕೆ ಥೀಮ್ಗೆ ಸೂಟ್ ಆಗಲ್ಲ, ಹೊಂದಿಕೊಳ್ಳಲ್ಲ ಅಂದ್ರೆ ಪ್ರಕಟಿಸದೇ ಇರ್ಬೋದು. ಅವಾಗ ನಾವು ನಿರಾಶರಾಗೋ ಅಗತ್ಯವಿಲ್ಲ, ಅದಕ್ಕೆ ತಕ್ಕಂತೆ ನಮ್ಮನ್ನ ನಾವು ಬದಲಿಸಿಕೊಂಡ್ರೆ ಒಳ್ಳೇದು. ವಿಶೇಷ ದಿನಗಳ ಬಗ್ಗೆ ಬರೆಯೋದಾದ್ರೆ ಆ ದಿನಗಳಿಂದ ಕನಿಷ್ಠ ಒಂದು ವಾರ ಮೊದಲೇ ಪತ್ರಿಕೆ ಆಫೀಸಿಗೆ ತಲುಪುವಂಗೆ ಕಳಿಸಿದ್ರೆ ಒಳ್ಳೇದು, ಅವಾಗ ಅವರಿಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಆಮೇಲೆ ಎಷ್ಟೊಂದು ನಮ್ಮಲ್ಲಿ ಹಾಸ್ಯ ಪ್ರಸಂಗಗಳೆಲ್ಲ ಮನೆಯಲ್ಲೆಲ್ಲ ಬರುತ್ತೆ, ಅದಕ್ಕೂ ನಾವು ಸಾಕಷ್ಟು ನಕ್ ಬಿಡ್ತೀವಿ, ಅದನ್ನಿಂದ ಬರೆಯಕ್ಕೆ ಪ್ರಯತ್ನ ಪಡ್ಬೋದು. ಈಗ ಕೆಲವರು ಕಂಟೆಂಟ್ ಯಾವುದನ್ನ ಆಯ್ಕೆ ಮಾಡ್ಲಿ ಅಂತ ಹೇಳುವವರಿಗೆ ನಾನು ಹೇಳೋದು, ನಿಮ್ಮ ಆಸಕ್ತಿ, ಪ್ರತಿಯೊಬ್ಬರಿಗೆ ಹವ್ಯಾಸ ಇರುತ್ತೆ. ನಿಮ್ಗೆ ಗಾರ್ಡನಿಂಗ್ ಆಸಕ್ತಿ ಇದೆಯಾ, ನಿಮ್ಮ ತೋಟದಲ್ಲಿ ಹೆಂಗ್ ಮಾಡಿದ್ರಿ, ಆ ತರ ಏನೋ ಒಂದು ಬರಿಬಹುದು.
1: ಈಗ ಅಡಿಗೆ ವಿಚಾರ ಬರಿಬಹುದು.
0: ಹೌದು,
1: ನೀವು ಈಗ ಹೇಳಿದ
0: ಆರೋಗ್ಯ, ಅಡಿಗೆ, ಆಹಾರ, ಮನೆ ಮದ್ದುಗಳು, ತೋಟಗಾರಿಕೆ, ಹೈನುಗಾರಿಕೆ, ಈ ತರ ಹಲವಾರು ಇದೆ. ಇನ್ನು ನಾನು ಒಂದು ಗಮನಿಸಿದ್ನು, ಫಸ್ಟ್ ನನಗೂ ವಿಷಯ ಯಾವುದು ವಿಷಯ ಯಾವುದಂತ ನಾವು ಆ ಬಗ್ಗೆ ಕೇಂದ್ರೀಕೃತವಾಗಿ ಆಲೋಚನೆ ಮಾಡಿದಾಗ ವಿಷಯಗಳು ಒಂದರಿಂದ ಒಂದರೊಂದು ಬರ್ತಾನೆ ಇರುತ್ತೆ.
1: ಹೌದು,
0: ಅದು ನಾನು ಒಂದು ಗಮನಿಸಿದ್ದೇನೆ.
1: ಅಂದ್ರೆ ನಮ್ಮನ್ನ ನಾವು ಗಮನಿಸ್ಕೋಬೇಕು, ಮತ್ತೆ ನಾವು ನಮ್ಮ ಜೀವನವನ್ನ ನಾವು ಗಮನಿಸ್ಕೊಳ್ತಾ ಇದ್ರೆ ಬರಿಬೇಕು ಅನ್ನೋದು ಗೊತ್ತಾಗುತ್ತೆ.
0: ಅಕ್ಕಪಕ್ಕದಲ್ಲಿ ಕೆಲವು ಕಡೆನು
1: ಸಣ್ಣ ಪುಟ್ಟ ಸನ್ನಿವೇಶಗಳು, ಒಂದು ಮಾತುಕತೆ ಆಗಿರ್ಬೋದು, ಅಥವಾ ಒಬ್ರು ಸ್ನೇಹಿತರು ನಮ್ಮ ಮನೆಗೆ ಬಂದು ಹೋಗಿದ್ದಿರ್ಬೋದು, ಅಥವಾ ನಾವು ಅವ್ರ ಮನೆಗೆ ಹೋದಾಗ ಏನೋ ಒಂದು ವಿಚಾರ ವಿನಿಮಯ ಆಗಿರುತ್ತಲ್ವಾ, ಸೊ ಅದನ್ನು ಕೂಡ ನಾವು
0: ಕೆಲವು ಸಲ ಯಾವುದೋ ಸಾಮಾಜಿಕ ಘಟನೆ ನಮ್ಗೆ ತುಂಬಾ ಟಚ್ ಆಗಿರೋದು, ನೋವು ಖುಷಿ ನೋವು ಎರಡು ಕೊಟ್ಟಿರ್ಬೋದು, ಅಂತ ಸಂದರ್ಭದಲ್ಲಿ ನಾವು ಚೆನ್ನಾಗಿ ಬರೀ ಒಂದು ಉದಾಹರಣೆ ನಾನು ಹೇಳ್ಬೋದೋ ಗೊತ್ತಿಲ್ಲ. ಈ ಸಾಮಾನ್ಯವಾಗಿ ಪರೀಕ್ಷೆ ರಿಸಲ್ಟ್ ಎಲ್ಲ ಬಂದ ಕಡೆ ನಾವು ಪೇಪರ್ ಅಲ್ಲೆಲ್ಲ ಓದ್ತೀವಿ, ಯಾವುದೋ ಮಗು ಬೇಜಾರದಲ್ಲಿ ಖಿನ್ನತೆ ಒಳಗಾಯ್ತು ಅಂತ, ಆ ಸಂದರ್ಭದಲ್ಲಿ ನಮಗೆ ಏನೋ ಹೇಳ್ಬೇಕಿತ್ತು, ಮಾರ್ಕ್ಸ್ಗೆ ಅಷ್ಟು ಒತ್ತಡ ಕೊಡಬಾರ್ದು ಅಂತ, ಇದೆಲ್ಲ ನಮಗೆ ಒಂದು ಅನಿಸುವಂತದ್ದು. ಇದಕ್ಕೆ ಒಂದು ಅಕ್ಷರ ರೂಪ ಕೊಟ್ರೆ ಆ ಸಂದರ್ಭಕ್ಕೆ ಅದು ಬರುತ್ತೆ,
1: ಸಂದರ್ಭಕ್ಕೆ ನಮ್ಗೆ
0: ಬರಬೇಕು
1: ಅನ್ನಿಸಿರುತ್ತೋ ಅದಕ್ಕೊಂದು ಅಕ್ಷರ ರೂಪ ಕೊಟ್ಟು ನಾವು ಬರಹನ ಪ್ರಾರಂಭ ಮಾಡಬಹುದು ಅಂತ ನೀವು ಹೇಳ್ತಿದ್ದೀರಾ. ಈಗ ನೀವು ಹೀಗೆ ನಿಮ್ಮ ಬರಹಗಳಲ್ಲಿ ಕೆಲವನ್ನ ನೀವು ಪುಸ್ತಕಗಳಾಗಿ ಪ್ರಕಟ ಮಾಡಿದ್ದೀರಾ, ಅದರಲ್ಲಿ ಚಾರ್ಧಾಮ್ ಪ್ರವಾಸ ಕಥನ, ಮತ್ತೆ ಇನ್ನೊಂದು ಚಾರಣದ ಬಗ್ಗೆ ಕೂಡ ನೀವು ಬರೆದಿದ್ದೀರಾ, ಅದರಲ್ಲಿ ವ್ಯಕ್ತಿತ್ವ ವಿಕಸನದ ಬಗ್ಗೆ

0: ಆಗಿರ್ಬೋದು, ಮೇಘದ ಅಲೆಗಳ ಬೆನ್ನೇರಿ ಅಂತ. ಈ ಚಾರ್ಧಾಮ್ ಪ್ರವಾಸ ಕಥನ ಮತ್ತೆ ಮೇಘದ ಅಲೆಗಳ ಬೆನ್ನೇರಿ ಈ ಎರಡೂ ಪುಸ್ತಕಗಳನ್ನ ನೀವು ಪ್ರಕಟ ಮಾಡಿದಿರಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸತ್ತೆ, ಏನ್ ಹೇಳ್ತೀರಾ?
1: ಚಾರ್ಧಾಮ್ ನನ್ನ ಮೊದಲ ಪುಸ್ತಕ, 2017 ಅದು ಪ್ರಕಟ ಆಗಿದ್ದು. ಇದು ನನಗೆ ಯಾಕೆ ಬರಿಬೇಕು ಅನ್ನೋ ತುಡಿತ ಬಂತಂದ್ರೆ, ನಾನು ಅದರಿಂದ ಮೊದಲೇ ಉದ್ಯೋಗ ನಿಮಿತ್ತ ಐರೋಪ್ಯ ದೇಶಗಳಿಗೂ ಹೋಗಿದ್ದೆ. ಈ ಕಡೆ ಪೌರಾತ್ಯ ದೇಶಗಳಾದ ಮಲೇಷ್ಯಾ, ಸಿಂಗಾಪುರ ಇತ್ಯಾದಿನೂ ಹೋಗಿದ್ದೆ. ನನಗೇನಿಸ್ತಂದ್ರೆ, ಈಗ ನಾನು ಹೋಗಿದ್ದ ಹವಾಮಾನದಲ್ಲಿ ಇರಬಹುದು, ಎಲ್ಲಿ ಹೋದರೂ ಈ ಜರ್ಮನಿ ಫ್ರಾನ್ಸ್ ಅಲ್ಲೆಲ್ಲ ಹಿಮ ಹಿಮ ಹಿಮ ಅಷ್ಟೇ, ವಿಶಾಲವಾದ ರಸ್ತೆಗಳು, ಬಹುತೇಕ ನಿರ್ಜನವಾದ ರಸ್ತೆಗಳು, ಒಂದು ರೀತಿಯ ಏಕತಾನತೆ. ಬಹುಶಃ ನನಗೆ ಭಾಷೆ ಗೊತ್ತಿಲ್ಲ, ಹೆಚ್ಚು ಜನರು ಇಲ್ಲದೆ ಅದಕ್ಕೆ ಅನಿಸಿದ್ದಿದ್ರೂ ಇರ್ಬೋದು. ಅದೇ ಈ ಕಡೆ ಪೌರಾತ್ಯಕ್ಕೆ ಹೋದಾಗ ಬಹುತೇಕ ಇಂಡಿಯಾದ ರೀತಿಯ, ಭಾರತದ ರೀತಿಯ ವ್ಯವಸ್ಥೆಗಳು ಇತ್ತು. ಅದೇ ನಮ್ಮ ಭಾರತ ನೋಡಿ, ಕೆಳಗಡೆ ಸಮುದ್ರ ಇದೆ ಒಂದ್ ಸೈಡ್ ಅಲ್ಲಿ, ಮರುಭೂಮಿ ಇದೆ ಇನ್ನೊಂದ್ ಸೈಡ್ ಅಲ್ಲಿ, ಕಾಡು ಮೇಡಿದೆ, ಹಿಮಾಲಯ ಇದೆ. ನಮ್ಮ ಭಾರತ ಎಷ್ಟು ಸಮಗ್ರ ಅಂದ್ರೆ ಎಲ್ಲಾನು ಅಷ್ಟು ದೊಡ್ಡದು ನಮ್ದು, ಅಷ್ಟು ವಿಶಾಲವಾಗಿದೆ, ಎಷ್ಟೊಂದು ಭೂವೈವಿಧ್ಯತೆನೂ ಇದೆ. ಬೇರೆ ಕಡೆ ಇದ್ದಿರ್ಬೋದು, ನಾನು ನೋಡಿಲ್ಲ, ಬಟ್ ನನಗೆ ಅನಿಸ್ತು ಚಾರ್ಧಾಮ ಹೋದಾಗ, ನಮ್ಮ ಕೇರಳದ ಕರಾವಳಿಯವಳು, ಇಲ್ಲಿ ಬಯಲುಸೀಮೆಯಲ್ಲಿದ್ದೀನಿ, ಪಶ್ಚಿಮ ಘಟ್ಟ ನೋಡಿದ್ದೀನಿ, ಈ ಕಡೆ ರಾಜಸ್ಥಾನ ನೋಡಿದ್ದೀನಿ, ಆ ಕಡೆ ಸುಂದರ್ಬನ್ ನೋಡಿದ್ದೀನಿ, ಎಷ್ಟು ವೈವಿಧ್ಯ. ಹಿಮಾಲಯ ನನ್ನ ಮಟ್ಟಿಗೆ ಪ್ರಥಮ ಆಗಿತ್ತು ಚಾರ್ಧಾಮ್ ಹೋಗಿದ್ದಾಗ, ಯಮುನೋತ್ರಿ, ಗಂಗೋತ್ರಿ, ಕೇದಾರ, ಬದರೆಲ್ಲ. ಅವಾಗ ನನಗೆ ವೆರಿ ಇಂಪ್ರೆಸಿವ್ ಅಂತ ಹೇಳೋದಿದ್ರು ಒಂದೇ ಶಬ್ದದಲ್ಲಿ, ತುಂಬ ಚೆನ್ನಾಗಿದೆ ನಮ್ಮ ಭಾರತ, ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನಿಸ್ತು. ಇದನ್ನು ಬರಿಬೇಕಂತ ಅದು 12 ದಿನದ ಪ್ರಯಾಣ ಆಗಿತ್ತು. ಪ್ರತಿದಿನವೂ ನೋಟ್ಬುಕ್ಕಲ್ಲಿ ಬರೀತಾ ಇದ್ದೆ, ಆ ಬರೆದಿದ್ದನ್ನು ಆಮೇಲೆ ವಿಸ್ತರಿಸಿ ಪುಸ್ತಕ ಮಾಡಿದೆ. ಅದು ನನಗೆ ಬಹಳ ಖುಷಿ ಕೊಟ್ಟ ಪುಸ್ತಕ.
0: ಈಗ ನಿಮ್ಮ ಪ್ರವೃತ್ತಿಗೆ ಅಂದ್ರೆ ನಿಮ್ಮ ಬರಹಗಳಿಗೆ ಸಮಾಜ ಹೇಗೆ ಪ್ರೋತ್ಸಾಹ ನೀಡಿದೆ ಅಂತ ನಿಮ್ಗೆ ಅನ್ಸತ್ತೆ?
1: ನನಗೆ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಬರಹಗಾರರು, ನಾವು ಬರೆಯಕ್ಕೆ ಶುರು ಮಾಡಿದ್ದು ನಿಮ್ಮಿಂದಾಗಿ ಅಂತ ಹೇಳ್ತಾರಲ್ಲ, ಅದು ಎಲ್ಲದಿನಕ್ಕ ದೊಡ್ಡ ಪ್ರಶಸ್ತಿ ಅನಿಸುತ್ತೆ.
0: ನಿಮ್ಮ ಸಹಜವಾಗಿ ಬರ್ಕೊಂಡು ಹೋಗುವಂತವರಿಗೆ ಪ್ರೋತ್ಸಾಹ ನೀಡಿ ಆ ಹೂಗಳನ್ನ ಅರಳಿಸುವಂತ ಈ ನಿಮ್ಮ ಕಾರ್ಯ ತುಂಬಾ ಖುಷಿ ಕೊಟ್ಟಿದೆ. ನಮ್ಮ ಕೇಳುಗರಲ್ಲೂ ಒಂದಷ್ಟು ಜನ ಈ ನಿಮ್ಮ ಬಳಗಕ್ಕೆ ಸೇರಿಕೊಂಡು ಅವರಲ್ಲಿರೋ ಬರಹವನ್ನ ಬೆಳಗಿಸ್ಕೊಂಡು ಒಂದು ರೀತಿಯ ಹೂವಿನ ತರ ಅರಳಲಿ ಅಂತ ನಾನು ಕೂಡ ಆಶಿಸ್ತೀನಿ.
1: ತುಂಬ ಸಂತೋಷ. ಓದುಗರಲ್ಲೂ ಸಾಹಿತ್ಯ ಆಸಕ್ತರು ಖಂಡಿತ ತಮ್ಮ ಕತೆ, ಕವನ, ಕಾದಂಬರಿ, ಲಘು ಬರಹ ಇತ್ಯಾದಿ ಬರಹಗಳನ್ನು ಸುರಹೊನ್ನೆಯ ಕೌಲುಗಳಲ್ಲಿ ತಮ್ಮ ಬರಹ ಪುಷ್ಪವೂ ಅರಳಲೆಂದು ನನ್ನ ಆಶಯ.
0: ಆಗ್ಲಿ ಹೇಮಮಾಲಾ ಅವರೇ, ಬರೆಯುವುದಕ್ಕೆ ಆಸಕ್ತಿ ಇರೋರಿಗೆ ಆಸರೆ ಆಗಿದ್ದೀರಾ, ಅವರ ಬರಹಗಳಿಗೆ ಪುಸ್ತಕ ರೂಪವನ್ನ ಕೊಟ್ಟಿದ್ದೀರಾ, ಹೀಗೆ ನಿಮ್ಮ ಬರವಣಿಗೆಯ ದಾರಿ ಸುದೀರ್ಘವಾಗಿ ಸಾಗ್ತಾ ಇರಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಇಷ್ಟೊತ್ತು ನಿಮ್ಮ ಬರವಣಿಗೆಯ ಅನುಭವಗಳನ್ನು ನಮ್ಮ ಸ್ಟುಡಿಯೋವರೆಗೂ ಬಂದು ಹಂಚಿಕೊಂಡಿದ್ದೀರಾ, ಹಾಗಾಗಿ ನನ್ನ ಪರವಾಗಿ, ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಅವಕಾಶಕ್ಕಾಗಿ. ಆಕಾಶವಾಣಿಗೆ ನಾನು ಆಭಾರಿ.
2: ಇದುವರೆಗೂ ಲೇಖಕಿ ಹಾಗೂ ಅಂಕಣಕಾರ್ತಿ ಬಿ ಹೇಮಮಾಲಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಕೆ ನೇತ್ರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್

0: ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ. ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ. ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ. ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ. ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ. ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
6: ವನಸುಮಗಳ ಮನದಿ ಅರಳಿಸುತ್ತಿಹ ಜೇನುಲಿ,
2: ಜಡ ದಿನವ ಮುದಗೊಳಿಸೋ ಸಹಪಾಠಿ,
6: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
2: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ನಶಾಮುಕ್ತ ಭಾರತ, ಈ ಕುರಿತಂತೆ ಇದೀಗ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಇದಾದ ಬಳಿಕ ಅಸ್ಥಿ ಸಂಧಿವಾತ ಕುರಿತಾಗಿ ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ ಇದೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
8: ಕೇಳುಗರೆ, ಸುಂದರ ಕುಟುಂಬ, ಆರೋಗ್ಯವಂತ ಕುಟುಂಬ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆಗಿರ್ತದೆ. ಆದ್ರೆ ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೀವಿ, ಮನೆಯ ಹಿರಿಯರು ಯಾವ್ಯಾವುದೋ ವ್ಯನಕ್ಕೆ ಈಡಾಗಿರ್ತಾರೆ, ಮತ್ತೆ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ. ಅಂತ ಕುಟುಂಬಗಳಲ್ಲಿ ಒಂದು ಸಾಮರಸ್ಯ, ಒಂದು ಖುಷಿಯ ವಾತಾವರಣ ಕೊರತೆ ಕಂಡು ಬರ್ತದೆ. ನಮ್ಮ ಕುಟುಂಬ ಬಹಳ ಸೌಹಾರ್ದಯುತವಾಗಿರ್ಬೇಕು, ಪ್ರೀತಿ ಅಂತಃಕರಣದಿಂದ

0: ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ ಒಳ್ಳೆ ಹವ್ಯಾಸಗಳನ್ನಿಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸ್ಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾ ಮುಕ್ತ ಭಾರತ್ ಅಭಿಯಾನ್ ಅನ್ನುವಂತ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದ್ರು. ಅಂದ್ರೆ ನಶೆಗೆ ಕಾರಣವಾಗುವಂತ ಎಲ್ಲ ಚಟಗಳನ್ನ ನಾವು ದೂರ ಇರಿಸಿಕೊಂಡು ಜೀವನವನ್ನ ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತಹ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ, ಚಟಗಳನ್ನ ಬಿಡುವ ಬಗ್ಗೆ ಆಗಲಿ ವಿವರವಾದ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ MCRIನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟ್ರೆ, ಒಂದೊಂದು ಮನೆಯೊಳಗ ನೋಡ್ತಾ ಹೋದ್ರ ಮನೆಯಲ್ಲಿ ಹಿರೇ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದ. ಇಂಥ ಕುಟುಂಬಗಳನ್ನ ನಾವಿವತ್ತು ನೋಡೋದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೇರಿಸ್ಲಿಕ್ಕೆ ಹೊಂಟಾವ್ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಕ್ ಇಷ್ಟಪಡ್ತೀರಿ?
1: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ ಅಂತಂದ್ರ ಈಗ ಮಾನವನ ಏನು ಎವಲ್ಯೂಷನ್ ಆಯ್ತು ಅವಾಗಿಂದನು ಇಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀಡಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಿತ್ತು ಅನ್ನುವ ತಪ್ಪು ಮನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದ್ರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನು ಹೇಳಿದ್ರಲ್ಲ, ಒಂದು ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು, ಮನಿ ಹೆಣಮಗಳ ಸಮಸ್ಯೆ ಅನುಭವಿಸ್ತಾರೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
0: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನ ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರ. ಅದೇನೋ ನೀವು ಹೇಳಿದಂಗೆ ಆ ಕ್ಷಣಕ್ಕದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇಂಜುರಿಯಸ್ ಟು ಹೆಲ್ತ್ ಅನ್ನೋದು ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
1: ಹೌದು. ಈಗ ಮನೆಯ ಮಕ್ಕಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದನ್ನ ಕಲಿತಾರ ಅಂತಂದ್ರ, ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದನ್ನ ಕರಿತಾರ. ಈಗ ನಮ್ಮ ಮನೆಯ ಹಿರಿಯರು ಯಾರೋ ಡ್ರಿಂಕ್ ಮಾಡ್ತಾರಂತಂದ್ರ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರು ಅದನ್ನ ಮಾಡ್ತಾರಂದ್ರ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಬಹುದು ಅಂತ ಹೇಳಿ, ಇದು ಒಂದು ಕಾರಣ. ಎರಡನೇದು, ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವ್ ಹೇಳದಂಗ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ ಸೇಕ್. ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೇನೆ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ ಒಂದ್ ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸಿದ್ರೂ ಸಹ ನಾವು ಅದನ್ನ ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವರು ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಒಂದ್ ಸಲ ಶುರು ಮಾಡಿದ್ಲೇ ಅದು ಕೊನೆ ಇಲ್ಲದೆ ಹಂಗ ಮುಂದುವರಿತಾ
0: ಹೋಗ್ತದೆ. ಈಗ ಡಾಕ್ಟರ್, ಇದು ನಾವು ಯುವಕರು ಹಿರಿಯರು ಅಂತಂದ್ವಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರ್ಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರ್ಬೋದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬನ್ನ ತಿಕ್ಕಿ ಬಾಯಲ್ಲಿ ಇಟ್ಕೊಳ್ಳೋದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರಿಲಿಕ್ಕೆ ಅವರು ಹಾಕೊಳ್ತಾರೆ. ಅದು ಬಾಯಲ್ಲಿ ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಪರಿಣಮಿಸ್ತಾ ಇದೆ, ಇದು ಕೂಡ ಒಂದು ಮಾರಕನೆ.
1: ಹೌದ್ರಿ ಮೇಡಮ್, ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬೋದು. ನಮ್ಮ ಭಾಗದಾಗ ಉತ್ತರ ಕರ್ನಾಟಕ ಭಾಗದಾಗ ಈ ತಂಬಾಕು ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಅಥವಾ ಗುಟ್ಕಾ ಅಥವಾ ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಂಗ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದೇ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ಕೊಂತ ಭಜನೆ ಮಾಡಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ. ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದನೂ ನಮ್ಮ

0: ಅನಿಸ್ತು, ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್, ಒಂದು ಕಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ. ಅದನ್ನ ಬಿಟ್ಟು ಬಹಳಷ್ಟು ಜನನು ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
1: ಅಂದ್ರೆ ನಶಾಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಆದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಅದನ್ನ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದವ, ಒಂದ್ 2 ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ಬಿಡ್ತಾನೆ ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದ ಹೆಂಗ?
0: ಹೌದ್ರಿ ಮೇಡಮ್, ಅದು ಎರಡು ರೀತಿ. ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೂ ಪರಿಣಾಮ ಬೀರಿರ್ತೈತಿ. ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಾಕ್ತಾವ. ಈಗ ನೀವು ಹೇಳಿದ್ರಿ 10 ಸಿಗರೇಟ್ ಸೇದ, 2 ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರೆ ನಾವು ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಒಗ್ಗಿ ಬಿಟ್ಟಿರ್ತೀವಿ. ಅದ್ರ ಪ್ರಮಾಣ ದೇಹದೊಳಗೆ ರಕ್ತದೊಳಗೆ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗೆ ಇಲ್ ಮಾಡ್ತೈತಿ. ಅದಕ್ಕೆ ನಮಗೆ ಮತ್ತೆ ಅದು ವಾಪಸ್ 2 10 ಬೇಕು ಅಂತ ಹೇಳಿ ಆಗ್ತಿರ್ತಿತ್ತು ಒಂದೇದು. ಎರಡನೇದು ನಾವು ಅದಕ್ಕೆ ಜೋಡಿಸ್ಕೊಂಡ್ಬಿಟ್ಟಿರ್ತೀವಿ. ಅದು ಇಲ್ಲದಿದ್ರೆ ನಮಗೆ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೀ ಇರುವುದಿಲ್ಲ. ಅಥವಾ ಇನ್ನೊಂದು ಮೋಸ್ಟ್ ಕಾಮನ್ ಅಂತಂದ್ರೆ ಬೆಳಿಗ್ಗೆ ನಮ್ಮ ಜೀವನ ಅಂದ್ರೆ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗೆ ಸಿಗರೇಟ್ ಸೇದಿದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ, ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ ಅದು ಇನ್ನೊಂದು ಸಿಗರೇಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗೆ ತೊಂದರೆ ಆಗ್ತೈತಿ. ಬಟ್ ಅದಕ್ಕೆ ಏನೋ ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವು ಹೇಳದಂಗೆ ನಶಾ ಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
1: ಈಗ ಈ ಎಲ್ಲ ಚಟಗಳನ್ನ ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಏನ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
0: ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ, ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗ್ಲಿಕ್ಕತ್ತೈತಿ. ನೀವು ನೋಡ್ತಿರಬಹುದು ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು, ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದೈತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಏನ್ ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗತ್ತೆ. ಅದಾದ್ಮೇಲೆ ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಎಸಿಡಿಟಿ ಆಗ್ಬೋದು. ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನ ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಕಾರಣ ಅಂತ ಹೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ, ಇದು ಕಾರಣ ಅಲ್ಲ ಅಂತೇಳಿ ಹೇಳುವ ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮಾನಸಿಕ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗುತ್ತವೆ.
1: ಈಗ ಡಾಕ್ಟರ್ ಶಿವಾನಂದ್ ಅವರ, ಒಂದು ಕಾಲದೊಳಗ ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದೆ ಬಹಳ ಒಂದು ಆದರ್ಶ ನಾರಿಯ ಚಿತ್ರ ಆಗ್ತಾ ಇತ್ತು. ಆದ್ರೆ ಇವತ್ತು ಈ ಮಹಿಳೆ ಕೂಡ ಸಾಕಷ್ಟು ಚಟಗಳಿಗೆ ದಾಸಳಗಳು. ಇವತ್ತು ಮದ್ಯಪಾನ ಮಾಡುವ ಮಹಿಳೆಯರನ್ನ ನಾವು ನೋಡ್ತೀವಿ, ಸ್ಮೋಕ್ ಮಾಡುವ ಮಹಿಳೆಯರನ್ನ ನೋಡ್ತೀವಿ. ಇದಕ್ಕೆ ಈ ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ ಇದು ಒಂದು ಕಾರಣ ಆಗಿದೋ, ಅಥವಾ ಅವರಿಗೂ ಕೂಡ ಈ ವೃತ್ತಿಯ ಒಂದು ಒತ್ತಡ ಕಾರಣ ಆಗಿದೆ ಅಂತ ಹೇಳ್ತೀರಿ?
0: ಸಬಲೀಕರಣ ಅಂತ ಹೇಳಕ್ ಹೋಗುದಿಲ್ರಿ ಮೇಡಮ್. ಸಬಲೀಕರಣ ಡೆಫಿನೆಟ್ಲಿ ಆಗ್ಲೇಬೇಕು. ಮೋಸ್ಟ್ಲಿ ಅದೊಂಥರ ಮೈಂಡ್ಲೆಸ್ ವೆಸ್ಟರ್ನೈಸೇಷನ್ ಅಂತ ಹೇಳಬಹುದು. ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಅವ್ರು ಏನು ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ, ಮತ್ತೆ ಅದೇ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದು ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಹೆಣ್ಣು ಎಸ್ಪೆಷಲಿ ಆ ತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದು ಕಾರಣ ಐತ್ರಿ. ಆದ್ರೆ ಅದು ಗಂಡ ಮಕ್ಕಳ ದೇಹ ಮತ್ತು ಹೆಣ್ಮಕ್ಕಳ ದೇಹ ಬೇರೆ ಇರ್ತೈತಿ. ಮಕ್ಕಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಕಳು ದೇಹ ರಚನೆ ಭಾರಿ ಸೂಕ್ಷ್ಮ ಇರ್ತೈತಿ. ಹಿಂಗಾಗಿ ಒಂದ್ ಸ್ವಲ್ಪ ಅವ್ರ ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಮಕ್ಕಳನ್ನ ಅದು ಈಗ ಒಂದು ಮನೆಯ ಆಧಾರ ಸ್ತಂಭ ಇದ್ದಂಗ, ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಮನೆ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು. ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಮಾಡೋದು ಬೇಡ ಅಂತ ಹೇಳಿ ನಾನು.
1: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರುತ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೆ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರು, ಈ ಚಟಗಳಿಂದ ದೂರ ಇರಬೇಕು

0: ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
1: ಮೇಡಮ್, ಮನೆಯ ಮೊದಲ ಪಾಠಶಾಲೆ, ನಾವು ನಮ್ಮ ಮಕ್ಕಳಿಗೆ ನಮಗಿಂತ ಸಣ್ಣವರಿಗೆ ಆದರ್ಶಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲ ಸರಿ ಇತ್ತು ಅಂತಂದ್ರೆ ಅಲ್ಲಿ ಬೇರೆ ಕಡೆ ಆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆನ ಬರಲ್ಲ. ಆಮೇಲೆ ಮೂರನೇದು, ಈಗ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು, ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆವಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವೆ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು, ಅದನ್ನೆಲ್ಲ ನಾವು ಮಾಡಿಕೊಂಡ್ರೆ ಇದೇನು ತಪ್ಪು ಕಲ್ಪನೆ ಐತಿ, ಡ್ರಿಂಕ್ಸ್ ಮಾಡಿದ್ರೇ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಂತೀವಿ, ಅದು ಒಂದು ಫ್ಯಾಕ್ಟರು. ಆಮೇಲೆ ಇತ್ತೀಚೆಗೆ ಈಗೇನೋ ಖುಷಿ ಆಯಿತು, ಏನೋ ಅಚೀವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟಿಗೆ ಬರೋದೇ ಮದ್ಯಪಾನ, ಬಹುಶಃ ಅದು ಇಲ್ಲ ಪಾರ್ಟಿ ಮಾಡೋದು. ಅದು ಇಲ್ಲದನ್ನೂ ಸಹಿತ ನಾವು ಸಾಕಷ್ಟು ಒಳ್ಳೆ ಮೂಮೆಂಟ್ಗಳನ್ನು ಎಂಜಾಯ್ ಮಾಡಬಹುದು. ಆ ದಿಕ್ಕಿನಲ್ಲಿ ನಾವು ಎಲ್ಲರೂ ನೋಡಬೇಕು, ಅದು ದೊಡ್ಡವರು ಸಣ್ಣವರು ಅಂತಲ್ಲ, ಸಮಾಜದ ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗ ಈ ದುಶ್ಚಟಗಳನ್ನು ನಾವು ಬಹುಶಃ ವಿಮುಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗಲಿಕ್ಕಿಲ್ಲ, ಅದನ್ನು ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತೇನೆ.
0: ಈಗ ಆಲ್ರೆಡಿ ಚಟಕ್ ದಾಸರಾಗ್ಬಿಟ್ಟಿರ್ತಾರೆ, ವರ್ಷಗಟ್ಟಲೆ ಕುಡಿತಾ ಬಂದ್ಬಿಟ್ಟಿರ್ತಾರೆ, ಅಂದ್ರೆ ಈಗ ಬಿಡುವ ಸ್ಥಿತಿ ಒಳಗೆ ಇರುವುದಿಲ್ಲ. ಅದರ ಮನೆಯೊಳಗಿರುವಂತಹ ಮಹಿಳೆಯರು ಮಕ್ಕಳು ಇದರಿಂದ ರೋಸಿರ್ತಾರೆ, ಒದ್ದಾಡ್ತಿರ್ತಾರೆ. ಅಂಥವರ ಚಟವನ್ನ ಬಿಡಿಸ್ಲಿಕ್ಕೆ ಈ ಚಟ ಮುಕ್ತ ಕೇಂದ್ರಗಳೇನಾದ್ರೂ ಇದೆಯಾ? ಅದರ ಕಾರ್ಯ ಹೆಂಗಿದೆ?
1: ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟಿ ಅವೈಲಬಲ್ ಐತ್ರಿ. ಅವ್ರನ್ನ ಕರ್ಕೊಂಡು ಬಂದ್ರೆ ಫಸ್ಟಿಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೇನು ಹಂಬಲ ಇರ್ತೈತಿ ಅದು ಡ್ರಿಂಕ್ಸ್ ಮಾಡಬೇಕು ಅಂತ ಹೇಳಿ, ಅದನ್ನ ಕಡಿಮೆ ಮಾಡಕ್ಕೆ ಕೆಲವೊಂದು ಮೆಡಿಕನ್ಸ್ ಇದಾವೆ. ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗ್ ನಿಭಾಯಿಸೋದು ಹೇಳ್ಕೊಡ್ತೀವಿ. ಆಮೇಲೆ ಹಂಬಲ್ ಆದಾಗ ತಮ್ಮನ್ನು ತಾವು ಹೆಂಗ್ ಕಂಟ್ರೋಲ್ ಮಾಡೋದು ಅದನ್ನ ಹೇಳ್ಕೊಡ್ತೀವಿ. ಈ ತರ ಬಹಳಷ್ಟು ಕೇಂದ್ರಗಳಿದಾವೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಡಿಮ್ಯಾನ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತಾನೆ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಸ್ಪೆಷಲೈಸ್ಡ್ ನಾವು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ, ಅದನ್ನ ಸಂಪರ್ಕಿಸಿ ಸಹಿತ ಅವ್ರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
0: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
1: ಮೇಡಮ್, ತುಂಬಾ ಜನ ಪಡಿತಾ ಇದ್ದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500 ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲಿ ಬಿಳಿಲೆ. ಸೊ ಆತರ ಸಂಘಗಳು ಮಾಡ್ತಿರ್ತವೆ, ಅದನ್ನ ಉಪಯೋಗನು ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ಕೆ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು ಅಂತಂದ್ರೆ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
0: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರ, ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನು ಅಂದ್ರೆ, ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳು ಕಡಿಮೆ ಮಾಡ್ಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ ಅಲ್ಲ, ಒಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಇವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದೊಂದ್ಸಲ ಮನುಷ್ಯ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
1: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟಿರೋ. ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲು ಇರೋರಿಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್, ವರ್ಷ ಅವಾಗ ಈ ಸಮಸ್ಯೆ ಸಾಲ್ವ್ ಆಗ.
0: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂದಂಗೆ. ಅಂದ್ರೆ ಇವತ್ತು ನಾನು ಬೇಡ ಅಂತ ಮನಸ್ಸು ಗಟ್ಟಿ ಮಾಡಿದ್ರೆ ನನಗೆ ಯಾವ ಡಿ ಅಡಿಕ್ಷನ್ ಸೆಂಟರ್ಗಳು ಬೇಕಾಗುವುದಿಲ್ಲ,
1: ಅವಶ್ಯಕತೆ ಇಲ್ಲ.
0: ಅಲ್ಲ, ಮನಸ್ಸು ನನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ದೆ, ನಾನು ಈ ಚಟ ಬಿಡಬೇಕು, ಚಟದಿಂದ ದೂರ ಇರಬೇಕು ಅಂತಂದಾಗ ನಾನು ಈ ಚಟದಿಂದ ದೂರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾತನ್ನು ಒಟ್ಟಿಗೆ ನಮ್ಮ ಕೇಳುಗರಿಗೆ ಉತ್ತಮ ಜೀವನ ನಡೆಸಬೇಕು, ಚಟಗಳಿಂದ ದೂರ ಇರಬೇಕು ಅಂದ್ರೆ ಎರಡು ಮಾತುಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀವಿ?
1: ಮೇಡಮ್, ಒಂದೇದು ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವಾಗೂ ಕಾಳಜಿ ತಗೊಳ್ಬೇಕು. ಎರಡನೇದು ಯಾವಾಗೂ ಅಲರ್ಟ್ ಆಗಬೇಕು. ಅಲರ್ಟ್ ಅಂತಂದ್ರೆ ನಾನು ಬಿಟ್ಟುಬಿಟ್ಟಿನಿ ಚಟ, ಇನ್ನೇನು ನನಗೆ ಅದರದ್ದು ಚಟ ಆಗೋದೇ ಇಲ್ಲ, ಹಂಬಲ್ ಆಗೋದಿಲ್ಲ ಅಂತ ಹೇಳಿ ಅನ್ಕೋಬಾರದು. ಅದಕ್ಕೆ ಒಂದು ಕಗ್ಗ ಹೇಳ್ತೀನಿ ಡಿವಿಜಿ ಅವ್ರದ್ದು, ಸತ್ತವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ. ನಾವು ಬಹಳ ಜಂಬ ಪಟ್ಕೊಂಡು ಇನ್ ಬಿಟ್ಟು ಬಿಡ್ತೀನಿ ಅಂತೀವಿ, ಒಂದು ಸುಳಿ ಬಂದು ನಮಗ ಹಂಬಲ ಉಂಟು ಮಾಡ್ತೀವಿ ಅಂತಂದ್ರ ಒಂದು ಸಲ ನಾ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ಶುರು ಮಾಡ್ತೀನಿ. ಅದಕ್ಕೆ ಆದಷ್ಟು ಕಾನ್ಶಿಯಸ್ ಆಗಿ ಅದರ ಕಡೆ ಹೋಗದೇ ಇರುವಂಗ ನಾವು ಪ್ರಯತ್ನ

0: ಮಾಡಿದ್ರೆ ನೆಮ್ಮದಿಯ ಜೀವನ ನಡೆಸಬಹುದು.
1: ನೋಡ್ರಿ, ಇದನ್ನ ಡಿವಿಜಿ ಅವರು ತಮ್ಮ ಕಗ್ಗದಲ್ಲಿ ಕೂಡ ಉಲ್ಲೇಖ ಮಾಡ್ಯಾರ. ಹಂಗಾಗಿ ಉತ್ತಮ ಪುಸ್ತಕಗಳು, ಉತ್ತಮ ಹವ್ಯಾಸಗಳು, ಒಂದು ಸಕಾರಾತ್ಮಕ ಯೋಚನೆ, ಒಳ್ಳೆಯ ಸ್ನೇಹಿತರು, ಇವರನ್ನ ನಾವು ಹೆಚ್ಚು ಕಲೆ ಹಾಕೊಂಡು ಸತ್ಸಂಗದಲ್ಲಿ ಜೀವನವನ್ನ ಮಾಡಿದಾಗ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತದೆ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
0: ನಮಸ್ಕಾರ ಮೇಡಮ್, ಧನ್ಯವಾದ.
2: ಈ ಮಂಡಿ ಸವೆತ ಕಾಯಿಲೆಗೆ ಆರ್ಥ್ರೈಟಿಸ್ ಆಫ್ ನೀ ಅಂತ ಹೇಳ್ತೇವೆ ಕನ್ನಡದಲ್ಲಿ, ಹೇಳೋದಾದರೆ ಅಸ್ಥಿ ಸಂಧಿವಾತ. ಇದೊಂದು ಕಾಯಿಲೆ ಅಲ್ಲ, ಇದೊಂದು ಸ್ಥಿತಿ, ಕಂಡೀಷನ್ ಅಂತ ಹೇಳ್ತೇವೆ. ಹಾಗಾಗಿ ಇದರ ಗತಿಯನ್ನು ಬದಲಾಯಿಸಲು ಸಾಧ್ಯವಿದೆ, ಅಂದರೆ ಹಾನಿಯ ವೇಗವನ್ನು ನಾವು ನಿಯಂತ್ರಿಸಲು ಸಾಧ್ಯವಿದೆ. ಮಂಡಿ ಸವೆತ ಇದು ಒಂದು ದಿನದ ಪ್ರಕ್ರಿಯೆ ಅಲ್ಲ, ದಿನನಿತ್ಯದ ಚಟುವಟಿಕೆಗಳಿಂದಾಗಿ ಈ ಸೂಕ್ಷ್ಮ ಆಘಾತ ನಮ್ಮ ಕಾಲಿನ ಮೃದ್ವಸ್ಥಿತಿಯಲ್ಲಿ ಉಂಟಾಗಿ ಆಗುವ ಕಾಯಿಲೆ. ಇದರ ಒಂದು ಪ್ರಕ್ರಿಯೆಗೆ ಕೀಲಿನ ಅಸ್ತಿತ್ವವನ್ನು ನಾವು ತಿಳ್ಕೊಳ್ಳೋದು ಅತ್ಯಗತ್ಯ. ಜೀವ ರಾಸಾಯನಿಕ ರಚನೆ ಅಂದರೆ ಬಯೋ ಕೆಮಿಕಲ್ ಪ್ರಾಪರ್ಟಿ ಆಫ್ ದಿ ನೀ ಅಥವಾ ಮೆಕ್ಯಾನಿಕಲ್ ಅಸಮತೋಲನ, ಯಾಂತ್ರಿಕ ಅಸಮತೋಲನ, ಸೊ ಈ ಎರಡು ಕಾರಣಗಳಿಂದಾಗಿ ದಿನನಿತ್ಯದ ನಮ್ಮ ಚಟುವಟಿಕೆಗಳಿಂದ ಪೆಟ್ಟು ಬಿದ್ದು ಬಿದ್ದು ಡಿಫಾರ್ಮಿಟಿ ಆಗ ವಿರೂಪತೆ ಮಂಡಿಯ ನೀರಲ್ಲಿ ವಿರೂಪತೆ ಆಗುವಂಥದ್ದು ಬಂಕಣ ಕಾಲ ಅಂತ ಹೇಳ್ತೇವೆ. ಇದು ವಿಷಿಯಸ್ ಸೈಕಲ್, ಒಂದು ಡ್ಯಾಮೇಜ್ ಆಗ್ತದೆ ಅಲ್ಲಿಂದಲೇ ಆರಾಮಾಗ್ತದೆ, ಹಾಗೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುವುದರಿಂದಾಗಿ ವಯಸ್ಸಾದ ನಂತರದಲ್ಲಿ ದೇಹದ ಪ್ರಕೃತಿಯು ಅದಕ್ಕೆ ಪೂರಕವಾಗಿರ್ತದೆ. ನಮ್ಮ ಮೃದ್ವಸ್ಥಿಯಲ್ಲಿ ನೀರಿನಂಶ ಕಡಿಮೆ ಆಗುವಂಥದ್ದು ಇರಬಹುದು, ಹೈಡ್ರೇಷನ್ ಕಮ್ಮಿ ಆಗುವುದು ಅಂತ ಹೇಳ್ತೇವೆ, ಅಥವಾ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರುವಂತದ್ದು ಇರಬಹುದು. ಅದರ ಮೇಲೆ ಈ ಬಯೋಮೆಕ್ಯಾನಿಕಲ್ ಅಂದ್ರೆ ಯಾಂತ್ರಿಕ ಅಕ್ಷಾಂಶ ಚೇಂಜ್ ಆದಲ್ಲಿ ಅಂದರೆ ಸೊಟ್ಟಗಾಲು ಇದ್ದಾಗ ಇದು ಈ ಒಂದು ಪ್ರಕ್ರಿಯೆಯನ್ನು ಇಮ್ಮಡಿಗೊಳಿಸುತ್ತದೆ. ಹಾಗಾಗಿ ಸಸ್ತಿ ಸಂಧಿವಾತ ಕೆಲವರಿಗೆ ವೇಗವಾಗಿ ಬರ್ತದೆ, ಕೆಲವರಿಗೆ ತಡವಾಗಿ ಬರುತ್ತದೆ. ಇದರಲ್ಲಿ ನಾವು ಮುಖ್ಯ ಕಾರಣವಾಗಿ ನೋಡೋದಾದರೆ ನೋವು ಇರ್ತದೆ, ನೋವಿನ ಜೊತೆಯಲ್ಲಿ ಉರಿ ಊತ ಇರುವ ಸಾಧ್ಯತೆ ಇರ್ತದೆ, ಕೀಲಿನ ಎಳಸುತ್ತಾನೆ ಇರುವಂತದ್ದು, ಬಿಗಿಯುವಿಕೆ, ಕೀಲಿನ ಚಲನ ಪ್ರಮಾಣ ಅಂದರೆ ರೇಂಜ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತೇವಲ್ಲ ಅದು ಕಮ್ಮಿ ಆಗುವಂತದ್ದು, ಕೆಲವೊಮ್ಮೆ ಎಲುಬುಗಳ ಕಿರುಗುಟ್ಟುವಿಕೆ ಕ್ರೆಪಿಟಸ್ ಅಂತ ಹೇಳ್ತೇವೆ. ಇದೆಲ್ಲ ಮುಂದುವರೆದ ಹಂತದಲ್ಲಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರುವಂತದ್ದು. ಒಂದು ಸಲ ಲಾಕಿಂಗ್ ಅಂತ ಹೇಳ್ತೇವೆ, ಹಿಡಿತ. ಈ ಲಾಕಿಂಗ್ ಬರುವಂತದ ಕಾರಣ ಲೂಸ್ ಬಾಡಿ, ಅಸ್ಥಿ ಹರಳು ನಮ್ಮ ಕೀಲಿನ ಒಳಗಡೆ ಫ್ರೀ ಆಗಿ ಮೂವ್ಮೆಂಟ್ ಚಲಾವಣೆ ಆಗುತ್ತಿದ್ದಾಗ ಲಾಕಿಂಗ್ ಚಾನ್ಸಸ್ ಇರ್ತದೆ ಚಲನ ಪ್ರಮಾಣದಲ್ಲಿ. ಇವೆಲ್ಲ ಮುಂದುವರೆದ ಹಂತದಲ್ಲಿ ಕಾಣುವ ವಿಷಯಗಳು. ರೋಗ ನಿಧಾನದಲ್ಲಿ ನೋಡುವುದಾದರೆ ಇದು ವಿವಿಧ ಕಾರಣಗಳಲ್ಲಿ ಬಂದಿರಬಹುದೆಂದು ನಂಬಲಾಗಿದೆ. ಆ ಒಂದು ವ್ಯಕ್ತಿಯ ವಯಸ್ಸು, ಅವನ ತೂಕ, ಅವನು ಮಾಡುವ ಕೆಲಸ, ಅಭಿರುಚಿ, ದೈನಂದಿನ ಚಟುವಟಿಕೆ, ಅವನು ನಡೆದಾಡುವ ಸಾಮರ್ಥ್ಯ, ಹಾಗೂ ಕಾಯಿಲೆಯ ಹಂತ ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳುವುದರ ಮೇಲೆ ಹೋಗುತ್ತದೆ. ದಿನನಿತ್ಯದ ಸೂಕ್ಷ್ಮ ಹಾಗೂ ಮರುಕಳಿಸುವ ಆಘಾತ, ರಿಪಿಟೇಟಿವ್ ಮೈಕ್ರೋಟ್ರಾಮ್ ಅಂತ ಹೇಳ್ತೀವಲ್ಲ, ಇದಾದಾಗ ಬರುವುದು. ಕ್ಯಾಪ್ಸ್ಯುಲರ್ ಫೈಬ್ರೋಸಿಸ್ ಆಗುತ್ತದೆ ಇಲ್ಲಿ, ಕೀಲಿನ ಕವಚ ಕುಗ್ಗುವಿಕೆ ಅಥವಾ ಬಾವು ಬರುವುದು ಅಂತ ಹೇಳ್ತೇವಲ್ಲ, ಇದು ವೀನಸ್ ಕಂಜೆಷನ್ ಇಂದ ಬರಬಹುದು. ಕೀಲಿನ ದ್ರವದ ಸ್ಥಿತಿಗತಿಯಲ್ಲಿ ಆಗುವ ಬದಲಾವಣೆ, ಸೈನೋವಿಲ್ ಫ್ಲೂಯಿಡ್ ಶಿಫ್ಟಿಂಗ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಈ ಬಾವು ಬರುವಂತ ಕೆಲವರಿಗೆ ಈವ್ನಿಂಗ್ ಸ್ಟಿಫ್ನೆಸ್, ಸಂಜೆ ಸಾಯಂಕಾಲ ಆಗ್ತಿದ್ದಾಗೆ ಬಿಗುವಿನ ವಾತಾವರಣ ಉಂಟಾಗುತ್ತದೆ ಕೀಲಿನಲ್ಲಿ, ಇದು ಆರಂಭಿಕ ಹಂತದಲ್ಲಿ ಇರ್ತದೆ. ಅದೇ ನಾವು ಮುಂದುವರೆದ ಹಂತದಲ್ಲಿ ಅಡ್ವಾನ್ಸ್ ಸ್ಟೇಜಲ್ಲಿ ಏನ್ ನೋಡ್ತೇವೆ, ಇದು ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಕೊಡುವುದಿಲ್ಲ, ಅದರ ಬದಲಾಗಿ ಮಾರ್ನಿಂಗ್ ಅಲ್ಲಿ ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಮಲಗಿರ್ತೀವಲ್ಲ, ಆ ಕಾಲಿನ ದ್ರವಣ ಮೋಷನ್ ನೈಟ್ ಮಲಗಿ ಏಳುವಂತಹ ಸಮಯದಲ್ಲಿ ರಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ಇದರಿಂದಲೇ ನಾವು ಅದರ ಪ್ರಮಾಣವನ್ನು ಹೇಳಬಹುದು, ಇದು ಆರಂಭಿಕ ಹಂತದಲ್ಲಿ ಇದೆಯಾ ಅಥವಾ ಮುಂದುವರೆದ ಹಂತದಲ್ಲಿ ಇದೆಯಾ. ನಾವು ಇವತ್ತು ಹೇಳುತ್ತಿರುವಂತಹ ಈ ಬಂಕಣ ಕಾಲಿರಬಹುದು, ಸೊಟಾಲಿರಬಹುದು, ಇದು ಮುಂದುವರೆದ ಭಾಗದಲ್ಲಿ ಬರುತ್ತದೆ. ಈ ಕಾಲಿನ ಬಿಗುವಿಕೆ ಅಥವಾ ಈ ನೀರು ತುಂಬುವುದು, ನೋವು ಬರುವಂತದ್ದು, ಇದು ಅರ್ಲಿ ಸ್ಟೇಜಸ್ ಅಲ್ಲಿ ಇರುವಂತದ್ದು. ಈ ಮೃದ್ವಸ್ಥಿ ಆಗುವಂತಹ ಬದಲಾವಣೆಗಳು ನಮಗೆ ಆರಂಭಿಕ ಹಂತದಲ್ಲಿ ಕಂಡು ಬಂದರೂ ಸಹ ಇದು ಪೆಥಾಲಜಿಕಲ್ ಆಗಿರುತ್ತೆ, ನಮಗೆ ಗೋಷ್ಠಿಗೆ ಗೋಚರವಾಗುವುದಿಲ್ಲ. ನಮಗೆ ಒಂದು ಸಲ ಗೊತ್ತಾಗುವುದು ಈ ಕಾಲಿನ ನೋವು ಮಾತ್ರ, ಅದು ಬಿಟ್ಟರೆ ನಾವು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಈ ಸೊಟ್ಟಗಾಲ ಆದ ಮೇಲೆ ನಾವು ಹೆಚ್ಚಿನ ಡಾಕ್ಟರ್ ಅನ್ನು ಕಾಣಲಿಕ್ಕೆ ಹೋಗ್ತೇವೆ. ಸೊ ಇದಕ್ಕೆ ವೈವಿಧ್ಯ ರೀತಿಯಾದಂತಹ ಚಿಕಿತ್ಸಾ ಕ್ರಮಗಳು ಇವೆ, ಪರಿಣಾಮಕಾರಿಯಾಗಿವೆ, ಪೂರ್ಣ ರೀತಿಯಿಂದ ಫಲದಾಯಕವಾಗಿದೆ. ವಿ ಕಾಲ್ ಇಟ್ ಅಸ್ ರಿಲಯಬಲ್ ಅಂಡ್ ಸೇಫ್, ವಿಶ್ವಾಸನೀಯ ಹಾಗೂ ಸುರಕ್ಷಿತವಾಗಿರುವಂಥದ್ದು. ಆದರೆ ಯಾವ ಚಿಕಿತ್ಸೆ ಯಾವಾಗ ಪೂರಕವಾಗಿರುತ್ತದೆ ಎಂದು ಅವರ ಒಂದು ಕಾಯಿಲೆಯ ಹಂತವನ್ನು ನೋಡಿ, ಸ್ಟೇಜ್ ನೋಡಿ ನಾವು ಡಿಪೆಂಡ್ ಮಾಡಬೇಕಾಗ್ತದೆ. ಅವರ ರಿಕ್ವೈರ್ಮೆಂಟ್ ಅನ್ನು ನೋಡಿ ನಾವು ಮಾಡಬೇಕಾಗ್ತದೆ. ಸ್ಟಾರ್ಟಿಂಗ್ ಫ್ರಮ್ ನಾವು ಅರ್ಲಿ ಸ್ಟೇಜಸ್, ಆರಂಭಿಕ ಹಂತದಲ್ಲಿ ಈ ಆಸ್ಟಿಯೋಟಮಿ ಹೆಲ್ಪ್ ಆಗುವಂದು, ಹಾಗೂ ಮುಂದುವರೆದ ಭಾಗದಲ್ಲಿ ನಾವು ಆರ್ಥ್ರೋಪ್ಲಾಸ್ಟಿ ಮಾಡ್ತೇವೆ, ಅಂದರೆ ಕೀಲಿನ ಮರುಜೋಡಣೆ ನವೀಕರಣ, ಇದರಿಂದ ಮಾಡಿದ್ರಿಂದಾಗಿ ಸಂಪೂರ್ಣ ಲಾಭವನ್ನು ಪಡೆಯಬಹುದು. ನಾನು ಇವತ್ತಿನ ಆಸ್ಟಿಯೋಟಮಿ ಇದು ಆರ್ಥ್ರೋಪ್ಲಾಸ್ಟಿ ಅಥವಾ ಮರು ನವೀಕರಣಗಿಂತ ಭಿನ್ನವಾಗಿಲ್ಲ, ಹೊರತಾಗಿಲ್ಲ, ಅದರ ಪೂರಕವಾಗಿದೆ. ನಾವು ಜಸ್ಟ್ ಇದರಲ್ಲಿ ವಿ ಆರ್ ಬೈಯಿಂಗ್ ಟೈಮ್, ನಾವು ಒಂದು 10-5 ವರ್ಷ 10 ವರ್ಷವೋ ಮುಂದೆ ಹಾಕ್ಲಿಕ್ಕೆ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಇದು ನಾನು ಹೇಳಿದಾಗೆ ಸ್ಥಿತಿಯ ಗತಿಯ ಬದಲಾವಣೆ ಮಾಡುವಂತ ಒಂದು ಶಸ್ತ್ರಚಿಕಿತ್ಸೆ. ನಾವು ಇದನ್ನು ಕ್ಯೂರ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದಕ್ಕೆ ಸಂಪೂರ್ಣ ವಾಸಿಯಾಗುವಂತಹ ಕಾಯಿಲೆ ಅಲ್ಲ, ಇದರ ಹಾನಿ

0: ತೀವ್ರತಮವನ್ನು ಕಮ್ಮಿ ಮಾಡಬಹುದು. ಮುಂದೆ ಬೇಕಾದಲ್ಲಿ ಆರ್ಥೋಪ್ಲಾಸ್ಟಿ ಮಾಡಲಿಕ್ಕೆ ಪೂರಕವಾಗಿದೆ. ಯಾಕೆಂದ್ರೆ ನಾವು ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಜಾಯಿಂಟ್ ಅನ್ನು ಓಪನ್ ಮಾಡುವುದಿಲ್ಲ. ಸೊ ಜಾಯಿಂಟ್ ಅದರ ಒಂದು ಪ್ರಾಕೃತಿಕ ಸ್ವಭಾವವನ್ನು ಕಳೆದುಕೊಳ್ಳುವುದಿಲ್ಲ. ಮುಂದೆ 60 ವರ್ಷ ಆಗಿರ್ಬೋದು, 70 ವರ್ಷ ಆಗಿರ್ಬೋದು, ಮಾಡಿಕೊಳ್ಳಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ದೈವದತ್ತವಾಗಿ ಹೇಗೆ ಅದೇ ರೀತಿಯಲ್ಲಿ ಇರುತ್ತದೆ. ಯಾಕೆಂದ್ರೆ ಈ ನಾವು ಮಾಡುವ ಶಸ್ತ್ರಚಿಕಿತ್ಸೆ ಮೂಳೆಯಲ್ಲಿ ಮಾಡುವಂತಹ ಶಸ್ತ್ರಚಿಕಿತ್ಸೆ, ಮಂಡಿಯ ಕೀಲಿನ ಕವಚದ ಹೊರಬದಿಯಲ್ಲಿ ಹೊರ ಮೇಲ್ಪದರದಲ್ಲಿ ಮಾಡುವಂತಹ ಶಸ್ತ್ರಚಿಕಿತ್ಸೆ. ಅದರಾಗಿ ಅದರ ಒಂದು ದೈವೀದತ್ತವಾದ ನ್ಯಾಚುರಲ್ ಆಗಿರುವಂತಹ ಮಂಡಿ ಕೀಲಿನ ಹಾಗೆ ಉಳ್ಕೊಂಡಿರುತ್ತೆ. ಬಟ್ ನಾವು ಇದರ ಹಾನಿಯ ತೀವ್ರತೆಯನ್ನು ಕಮ್ಮಿ ಮಾಡಲಿಕ್ಕೆ ಮಾಡುವಂತದ್ರಿಂದಾಗಿ ಆಮೇಲೆ ಪ್ರಿಕಾಷನ್ಸ್ ತಕೊಂಡ್ರೆ ಮುಂದೆ ಹೀಗೆ ಆರ್ಥೋಪ್ಲಾಸ್ಟಿ ಬೇಕಾಗಬಹುದು ಅಂತೇಳಿ ಹೇಳುವ ಸಾಧ್ಯತೆ ಕಮ್ಮಿ. ಕೆಲವರಿಗೆ ಬೇಕಾಗದೇನೂ ಇರಬಹುದು, ಯಾಕೆಂದ್ರೆ ಅವರ ರಿಕ್ವೈರ್ಮೆಂಟ್ಸ್ ಕಮ್ಮಿ ಆಗುತ್ತದೆ. ಮನೆಯ ಚಟುವಟಿಕೆಯಲ್ಲಿ ಮಾಡುವುದಕ್ಕೆ ಏನು ತೊಂದರೆ ಬರುವುದಿಲ್ಲ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಇದರಲ್ಲಿ ನಾವು ಈ ಆಪರೇಷನ್ ಮಾಡಿಸಿಕೊಂಡರೆ ಇಟ್ ಸೂಟ್ಸ್ ಅವರ್ ಲೈಫ್ ಸ್ಟೈಲ್, ಇಂಡಿಯನ್ ಕಲ್ಚರ್. ನಾವು ಚಕ್ಲಿ ಮುಕ್ಲಿ ಹಾಕೊಂಡು ಕೂತ್ಕೊಳ್ಳೋದಿರಬಹುದು, ಸಂಡಸಿ ಕೂತ್ಕೊಳ್ಳಿಕ್ಕೆ ತುದಿಗಾಲಲ್ಲಿ ಕೂತ್ಕೊಳ್ಳುತ್ತೇವೆ, ಇಂಥದಕ್ಕೆ ತೊಂದರೆ ಬರುವುದಿಲ್ಲ. ಅದೇ ಆರ್ಥೋಪ್ಲಾಸ್ಟಿ ಆಗಿರುವುದು ನಮಗೆ ಪೂರ್ಣ ರೀತಿಯಲ್ಲಿ ಚಲನಾಕ್ರಮ ರೇಂಜ್ ಆಫ್ ಮೂವ್ಮೆಂಟ್ 100% ಆಗಿ ಸಿಕ್ಕುವುದಿಲ್ಲ. ಇಂಡಿಯನ್ ಲೈಫ್ ಸ್ಟೈಲ್ ಅಷ್ಟು ಮಾಡಿಫೈ ಆಗಿಲ್ಲ ಇನ್ನು. ಹಾಗೆ ನಾವು ಇದರಲ್ಲಿ ಅರ್ಲಿ ಮೊಬಿಲೈಸೇಷನ್ ಸ್ಟಾರ್ಟ್ ಮಾಡ್ತೇವೆ. ಈ ಚಿಕಿತ್ಸೆ ಮಾಡಿದ ಎರಡನೇ ಅಥವಾ ಮೂರನೇ ದಿನದಿಂದಲೇ ನಡೆದಾಡಿಸಲು ಅವರಿಗೆ ಒಂದು ಪ್ರೋತ್ಸಾಹ ನೀಡ್ತೇವೆ. ಅದರಿಂದಾಗಿ ಅವರ ಮೊಬಿಲೈಸೇಷನ್ ಸ್ಟೇಟಸ್ ಚಲೋ ಇರ್ತದೆ. ಕಾಸ್ಮೆಟಿಕಲಿ ಮೋರ್ ಅಕ್ಸೆಪ್ಟೆನ್ಸ್, ಯಾಕಂದ್ರೆ ನಾವು ಇದನ್ನು ಕೀಲಿನ ಹೊರಬದಿಯಿಂದ ಸಣ್ಣ ಒಂದು ಇನ್ಸಿಷನ್ ಹಾಕಿ ಮಾಡುವಂತದ್ದು. ಸೊ ಅದರಿಂದಾಗಿ ಕಾಸ್ಮೆಟಿಕ್ ಪರ್ಪಸ್ ಚಲೋ ಇರ್ತದೆ. ಮತ್ತೆ ಹಾಗೆ ಹೇಳಿದಾಗೆ ಸ್ಯಾಟಿಸ್ಫ್ಯಾಕ್ಟರಿ ಪೇಷಂಟ್ ವೈಸ್, ಅವರ ತೃಪ್ತಿದಾಯಕವಾಗಿರುತ್ತೆ. ಯಾವುದನ್ನು ಬಯಸ್ತಿದ್ದಾರೋ ಅದು ಒಂದು ಅಂತಹ ಚಲನಾ ಕ್ರಮ ಸಿಗುವಂತಹ ಸಾಧ್ಯತೆ ಬಹಳ ಇದೆ. ಕೀಲಿನ ಯಾವುದೇ ಶಸ್ತ್ರಚಿಕಿತ್ಸೆ ಆಗಲಿ ಇದು ಎಮರ್ಜೆನ್ಸಿ ಆಗಿರುವುದಿಲ್ಲ. ಸೊ ನೀವು ಯಾವಾಗ ನಾವು ಬರಬೇಕು, ಯಾವಾಗ ಚಿಕಿತ್ಸೆ ತಗೊಳ್ಬೇಕು ಅಂತ ಹೇಳಿದ್ರೆ ಇದು ನಿಮ್ಮ ಅನುಕೂಲ ನೋಡಿಕೊಂಡು ತಗೊಳ್ಬಹುದು. ಈಗ ನಾವು 2 ಕಾಲು ಇದ್ದವರಿಗೆ ನಾವು ಇಷ್ಟೊತ್ತಿಗೆ ಆಪರೇಷನ್ ಮಾಡಿಸಿಕೊಳ್ಳಬಹುದು ಅಂತೇಳಿ ಕೇಳಬಹುದು. ನನಗೆ 1 ಕಾಲಲ್ಲ 2 ಕಾಲಿಗೂ ತ್ರಾಸಿದೆ, ಎಷ್ಟು ಟೈಮ್ ಇಂಟರ್ವಲ್ ಬೇಕು 2 ಪ್ರೊಸೀಜರ್ ಮಾಡ್ಲಿಕ್ಕೆ ಅಂತೇಳಿ. ಇದು ಅವರ ದೇಹ ಪ್ರಕೃತಿಯ ಅನುಗುಣವಾಗಿ ಅವರು ಏನನ್ನು ಬಯಸ್ತಾರೆ, ಅವರು ಹೌ ದೇ ಟಾಲರೇಟ್ ಅಂತೇಳಿ, ಅವರಿಗೆ ಅದನ್ನು ಸಹಿಸುವ ಶಕ್ತಿ ಇದ್ದರೆ ಟಿಗೆನೂ ಮಾಡಬಹುದು ಅಥವಾ 1 ಕಾಲ ಆರಾಮ ಆದ ನಂತರವೂ ಮಾಡಬಹುದು. ವಿ ಆರ್ ನೌ ಇನ್ ಪೇಷಂಟ್ ಸ್ಪೆಸಿಫಿಕ್ ಅಂಡ್ ಸ್ಟೇಜ್ ಸ್ಪೆಸಿಫಿಕ್, ರೋಗಿಯು ಏನನ್ನು ಬಯಸ್ತಾರೆ ಅದನ್ನು ನೋಡಿಕೊಂಡು ಕೊಡುವಂತಹ ಚಿಕಿತ್ಸೆಯನ್ನು ಕೊಡುವಂತಹ ಕಾಲಘಟ್ಟದಲ್ಲಿದ್ದೇವೆ. ಮುಂಚೆ ಹೇಳಿದಾಗೆ ನಿಮ್ಗೆ ಇದೇ ಆಪರೇಷನ್ ಬೇಕು, ಅದೇ ಆಪರೇಷನ್ ಬೇಕಂತ ಹೇಳುವ ಒಂದು ಇದನ್ನು ದಾಟಿದ್ದೇವೆ. ಈಗ ನಾವು ಅವರಿಗೆ ಯಾವುದು ಅನುಕೂಲವಾಗುತ್ತದೆ ಅನುಗುಣವಾಗುತ್ತದೆ ಅದರ ಪೂರ್ವಕವಾಗಿ ಮಾಡಬಹುದು. ಯಾಕೆಂದರೆ ಈಗ ನಾನು ನಿಮ್ಗೆ ಹೇಳುವುದಾದ್ರೆ, ಒಬ್ರು ಪ್ಲಂಬರ್ ಬಹುದು, ಅವರಿಗೆ ಕಾಲು ಮಡಚಿಕೊಂಡು ಮಾಡುವಂತ ಕೆಲಸ ಬಹಳ ಇರ್ತದೆ. ಅವರಿಗೆ ನಾವು ಆ ಕಾಲು ಮಡಚಿಕೊಳ್ಳುವಂತ ಪೂರ್ಣ ರೀತಿ ಚಲನ ಕ್ರಮ ಇರುವಂತಹ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಆರಾಮದಾಯಕವಾಗಿರ್ತದೆ. ಅದೇ ಒಂದು ಟೀಚರ್ ಅಥವಾ ಕಟ್ಟರ್ ಇರಬಹುದು, ಅವರಿಗೆ ಕಾಲಿನ ಮಡಚಿಕೊಳ್ಳುವ ಅಗತ್ಯತೆ ಸ್ವಲ್ಪ ಕಮ್ಮಿ, ನಿಂತುಕೊಂಡು ಮಾಡುವಂತ ಕೆಲಸ ಆಗಿರ್ತದೆ. ಸೊ ಅವರ ಒಂದು ಅನುಕೂಲವನ್ನು ಹಾಗೂ ಅವರ ಒಂದು ಕಷ್ಟ ಇಷ್ಟಗಳನ್ನು ನೋಡಿಕೊಂಡು ನಾವು ಒಂದು ಟ್ರೀಟ್ಮೆಂಟ್ ಹೇಳಬೇಕಾಗ್ತದೆ. ನಿಮಗೆ ಒಂದು ಹೇಳುವುದು, ಇನ್ನೊಬ್ಬರಿಗೆ ಇನ್ನೊಂದು ಹೇಳುವಂತ ಕಾಲ ಬಂದಿರುವುದು ಆ ಕಾರಣ. ನಾವು ಅವರ ಒಂದು ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ರೇ ಕ್ಷಕಿರಣವನ್ನು ತೆಗೆದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ತೇವೆ, ಕ್ಲಿಯರ್ ಹಂತ ನೋಡಬೇಕಾಗುತ್ತದೆ. ಹಾಗೆ ರೇಡಿಯೋಲಾಜಿಕಲ್ ಕ್ಷಕಿರಣದಲ್ಲಿ ಯಾವ ಹಂತದಲ್ಲಿದೆ, ಅದಕ್ಕೆ ಪೂರಕವಾಗಿ ಬೇರೆ ಏನಾದರೂ ಸ್ಕ್ಯಾನ್ ಅಗತ್ಯವಿದೆ, ಪೇಷಂಟ್ನ ತೊಂದರೆ ಏನಂತೇಳಿ ಫಸ್ಟ್ಗೆ ಡಿಫೈನ್ ಮಾಡಬೇಕಾಗ್ತದೆ. ಅದರ ಮೇಲೆ ಅವರಿಗೆ ಯಾವುದು ಪೂರಕವಾಗಿರುತ್ತದೆ ಅಂತೇಳಿ ನೋಡಿಕೊಂಡು ಅಂತಹ ಶಸ್ತ್ರಚಿಕಿತ್ಸೆ ಕೊಟ್ಟರೆ ಫಲಕಾರಿಯಾಗಿರುತ್ತೆ, ಪರಿಣಾಮಕಾರಿಯಾಗಿರುತ್ತದೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ, PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್

0: ಬಿಮಾ ಯೋಜನೆ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರುತ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
1: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
0: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನ ಪಡೆದಿರ್ತಾರೋ ಅದೇ ಬ್ಯಾಂಕ್ನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರಬಹುದು ಅಥವಾ ಗ್ರಾಮ ಒನ್ ಇರಬಹುದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರಬಹುದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಅವಕಾಶ ಇರುತ್ತೆ. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರಬಹುದು, ಮುಸುಕಿನ ಜೋಳ ಇರಬಹುದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14ರವರೆಗೆ ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ, ಈ 4 ಬೆಳೆಗಳಿಗೆ ಮಾತ್ರ 14-8ರವರೆಗೆ ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31ಕ್ಕೆ ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೇ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1350 ರೂಪಾಯಿ ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1152 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ರೂಪಾಯಿ ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1308 ರೂಪಾಯಿ ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತತಕ್ಕಂತಹ ರಾಗಿ ಬೆಳೆಗೆ 998 ರೂಪಾಯಿ ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ.

0: ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ ಶೇಕಡ 10ರಲ್ಲಿ ಶೇಕಡ 2ರಷ್ಟೇ ನಮ್ಮ ರೈತನು ಪಾವತಿಸ್ತಾನೆ. ಉಳಿದಂತ 8% ಏನಿರುತ್ತೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮುಖಾಂತರ ಪಾವತಿಯಾಗುತ್ತೆ, ರೈತನ ಪರವಾಗಿ ಪಾವತಿಯಾಗುತ್ತದೆ. ಹಾಗಾಗಿ ಕೇವಲ 2%ಗೆ ಲೆಕ್ಕಾಚಾರ ಮಾಡಿದಾಗ ಈ ಮೊತ್ತ ಬರೋದ್ರಿಂದ ಈ ಮೊತ್ತವನ್ನ ಅವರು ಪಾವತಿಸಬೇಕಾಗುತ್ತೆ.
1: ನಮ್ಮ ರೈತ ಬಾಂಧವರಿಗೆ ಅಂತಿಮ ದಿನಾಂಕದವರೆಗೆ ಕಾಯೋದು ಬೇಡ, ಈ ವರ್ಷ ಮುಂಗಾರು ಹಂಗಾಮಲ್ಲಿ ಸ್ವಲ್ಪ ಮಳೆ ಕೊರತೆ ಅಂತಾರೆ, ಆದಷ್ಟು ರೈತರು ಬೆಳೆ ವಿಮೆಗೆ ಒಳಪಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ.
0: ಯಾಕಂತಂದ್ರೆ ಆಮೇಲೆ ಇನ್ನೊಂದು ರೈತರಿಗೆ ಅನುಕೂಲ ಇದೆ, ಏನಂದ್ರೆ ಅವನು ಬೆಳೆ ಬಿತ್ತಿದ ಮೇಲೆ ಅದನ್ನ ಪಾವತಿ ಮಾಡಬೇಕಂತಕ್ಕಂತಹ ಏನು ಕಡ್ಡಾಯ ಇಲ್ಲ. ನಾನು ಯಾವ ಬೆಳೆಯನ್ನ ಬಿತ್ತುತ್ತೀನಿ ಅಂತ ಹೇಳಿ ಅವನು ಪ್ರಿಡಿಕ್ಷನ್ ಮಾಡ್ಕೊಂಡು ಕೂಡ ವಿಮೆಗೆ ಅವರು ಕಟ್ಟಬಹುದು. ಒಂದು ವೇಳೆ ಅದು ಆ ಬೆಳೆಯನ್ನು ಅವನು ಬೆಳೀಲಿಲ್ಲ ಅನ್ನೋದೇ ಆದ್ರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ, ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ, ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಯನ್ನ ಬದಲಾಯಿಸ್ತಕ್ಕಂಥ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ, ಕಡಿಮೆ ಆದ್ರೆ ಆ ಇರ್ತಕ್ಕಂಥ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ್ಮೇಲೆ ಕಟ್ಟಬೇಕಂತಕ್ಕಂಥ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದು.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದೆ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ,
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿಗೆ ಗೀತ, ತಂಬೆಲರಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
4: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
5: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300 ಅಧಿಕ ರನ್ಗಳ ಮುನ್ನಡೆ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಪರಿಸರ ಕ್ಷೇತ್ರದ ಕುರಿತು ಕೇಂದ್ರೀಕೃತ ಚರ್ಚೆ, ಒಮ್ಮತ ಮೂಡಿಸುವಿಕೆ ಮತ್ತು ಸಹಕಾರ ಬಲಪಡಿಸಲು ಈ ಸಭೆ ವೇದಿಕೆ ಒದಗಿಸಲಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ

0: ಸಭೆ ನಡೆಯುತ್ತಿದೆ. ಸುಸ್ಥಿರ ಜೀವನಶೈಲಿ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಪ್ರಮುಖ ಆದ್ಯತಾ ಕ್ಷೇತ್ರಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ಶ್ರೀ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ವಿಶೇಷ ತನಿಖಾ ತಂಡ ಎಸ್ಐಟಿ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವರಿಗೆ ದೋಷಮುಕ್ತ ವರದಿ ನೀಡಿದೆ. ಅಕ್ರಮದ ಆರೋಪಗಳ ಹಿನ್ನೆಲೆಯಲ್ಲಿ ಜೂನ್ 27 ಇಬ್ಬರೂ ರಾಜೀನಾಮೆ ನೀಡಿದ್ದರು. ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ 3 ಸದಸ್ಯರ ಎಸ್ಐಟಿ ಅಂತಿಮ ವರದಿಯನ್ನು ಟ್ರಸ್ಟ್ಗೆ ಸಲ್ಲಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 8 ಆರೋಪಿಗಳನ್ನು ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕ್ರಮ ಜರುಗಿಸಲಾಗಿದೆ. ಜೆಎಸ್ಎಸ್ಸಿ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ಜಾರ್ಖಂಡ್ ಸರ್ಕಾರ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮುಖಂಡ ದೇವೇಂದ್ರನಾಥ್ ಮಹತೋ ಸೇರಿದಂತೆ 4 ಅಭ್ಯರ್ಥಿಗಳು ತಮ್ಮ 16 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ಸಚಿವರಾದ ದೀಪಿಕಾ ಪಾಂಡೆ ಸಿಂಗ್ ಮತ್ತು ಇರ್ಫಾನ್ ಅನ್ಸಾರಿ ಅವರು ರಾಂಚಿ ಆಸ್ಪತ್ರೆಯಲ್ಲಿ ಪಾನೀಯ ನೀಡುವ ಮೂಲಕ ಈ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು. ಸರ್ಕಾರದ ಈ ನಿರ್ಧಾರವನ್ನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮೊದಲ ಹಂತದ ವಿಜಯವೆಂದು ಸಂಭ್ರಮಿಸಿದ್ದರೂ ನೇಮಕಾತಿ ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಸುಧಾರಣಾ ವೇದಿಕೆಯು ತನ್ನ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದೆ. ಈ ನಡುವೆ 2014 ನಡೆದ ಎಲ್ಲಾ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಪರಿಶೀಲನೆಗೆ ಆದೇಶಿಸಿರುವ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಐಎಎಸ್ ಅಧಿಕಾರಿ ಅಮಿತಾಭ್ ಕೌಶಲ್ ನೇತೃತ್ವದಲ್ಲಿ ಸುಧಾರಣಾ ಸಮಿತಿಯನ್ನು ರಚಿಸಿದೆ. ಮತ ರಾಜಕಾರಣಕ್ಕಾಗಿ ವಿರೋಧ ಪಕ್ಷಗಳು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಕುರಿತು ಸುಳ್ಳು ಮಾಹಿತಿ ಹಾಗೂ ಗೊಂದಲಗಳನ್ನು ಹರಡುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ಖಾಸಗಿ ಸುದ್ದಿಸಂಸ್ಥೆಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ತಿದ್ದುಪಡಿ ಮಸೂದೆ ವಿದೇಶಿ ಧನಸಹಾಯದ ಹರಿವಿನಲ್ಲಿ ಪಾರದರ್ಶಕತೆಯನ್ನು ತರಲಿದ್ದು ಶೀಘ್ರದಲ್ಲೇ ಸತ್ಯ ಹೊರಬೀಳಲಿದೆ ಎಂದು ಹೇಳಿದ್ದಾರೆ. ಈ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿರುವುದು ಅತ್ಯುತ್ತಮ ನಿರ್ಧಾರ ಎಂದಿರುವ ಅವರು ವಿರೋಧ ಪಕ್ಷಗಳು ಸತ್ಯಕ್ಕೆ ದೂರವಾದ ವಿಷಯಗಳನ್ನು ಪ್ರಚಾರ ಮಾಡುತ್ತಿದೆ ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಿಗೆ ನೂತನ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ವಿನೋದ್ ತಾವ್ಡೆ, ಸಹ ಉಸ್ತುವಾರಿಯಾಗಿ ಜಗದೀಶ್ ಈಶ್ವರ್ ಭಾಯ್ ಪಟೇಲ್ ಅವರನ್ನು ನೇಮಿಸಲಾಗಿದೆ. ಪಂಜಾಬ್ ರಾಜ್ಯದ ಉಸ್ತುವಾರಿಯಾಗಿ ಡಾ ಸತೀಶ್ ಪೂನಿಯಾ ಹಾಗೂ ಗುಜರಾತ್ ರಾಜ್ಯದ ಉಸ್ತುವಾರಿಯಾಗಿ ತರುಣ್ ಚುಗ್ ಅವರನ್ನು ನೇಮಕ ಮಾಡಲಾಗಿದೆ. ಭಾರತದ ಮತದಾರರ ಗುರುತಿನ ಚೀಟಿ ವ್ಯವಸ್ಥೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ಲಾಘಿಸಿದ್ದು ಅಮೆರಿಕದಲ್ಲಿ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತವೊಂದು ಮಾದರಿ ಎಂದು ಹೇಳಿದ್ದಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರೊಂದಿಗಿನ ಇತ್ತೀಚಿನ ಸಂವಾದವನ್ನು ಉಲ್ಲೇಖಿಸಿರುವ ಅವರು ಅಮೆರಿಕದಲ್ಲಿ ಮಾನ್ಯವಾದ ಭಾವಚಿತ್ರದ ಗುರುತಿನ ದಾಖಲೆ ಕಡ್ಡಾಯವಿಲ್ಲದೆ ಚುನಾವಣೆ ನಡೆಸುವುದು ಹೇಗೆ ಸಾಧ್ಯ ಎಂದು ಜ್ಞಾನೇಶ್ ಕುಮಾರ್ ಪ್ರಶ್ನಿಸಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕದ ಫೆಡರಲ್ ಚುನಾವಣೆಯಲ್ಲಿ ಮತದಾನಕ್ಕೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಸೇವ್ ಅಮೆರಿಕ ಕಾಯ್ದೆಯನ್ನು ಅಂಗೀಕರಿಸುವಂತೆ ಅಧ್ಯಕ್ಷ ಟ್ರಂಪ್ ಅಮೆರಿಕ ಸಂಸತ್ಗೆ ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಪ್ರಸ್ತಾವಿತ ಕಾಯ್ದೆಯಡಿ ಫೆಡರಲ್ ಚುನಾವಣೆಗಳಿಗೆ ನೋಂದಾವಣಿ ಸಂದರ್ಭದಲ್ಲಿ ಅಮೆರಿಕದ ಪೌರತ್ವ ದಾಖಲೆ ಹಾಗೂ ಸರ್ಕಾರ ನೀಡಿರುವ ಭಾವಚಿತ್ರದ ಗುರುತಿನ ಚೀಟಿ ಒದಗಿಸುವುದು ಕಡ್ಡಾಯವಾಗಲಿದೆ. ಅಮೆರಿಕದ ನಾಗರಿಕರು ಮಾತ್ರ ದೇಶದ ಚುನಾವಣೆಗಳಲ್ಲಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಈ ಕಾಯ್ದೆ ಉದ್ದೇಶಿಸಿದೆ ಎಂದು ಶ್ವೇತಭವನ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಮತ್ತು ವಶ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ PMLA ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ.

0: ಇದೆ. ಇಡಿ ದಾಳಿಗೊಳಗಾದ ಸ್ಥಳಗಳಲ್ಲಿ ಬೆಂಗಳೂರಿನ ಕೆಪಿಎಸ್ಸಿ ಮುಖ್ಯ ಕಚೇರಿ, ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶುವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪ್ರಶ್ನೆ ಪತ್ರಿಕೆ ತಿದ್ದುಪಡಿ ಹಾಗೂ ಕೆಪಿಎಸ್ಸಿ ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮ ಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಈ ದೂರುಗಳಲ್ಲಿದ್ದು ಇಡಿ ತನಿಖೆ ತೀವ್ರಗೊಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಅವರಿಗೆ ನೇಪಾಳ ಸೇನೆಯ ಗೌರವಾನ್ವಿತ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಾಗಿದೆ. ಕಠ್ಮಂಡುವಿನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ನೇಪಾಳದ ರಾಷ್ಟಪತಿ ರಾಮಚಂದ್ರ ಫೌಡೆಲ್ ಅವರು ಈ ಗೌರವವನ್ನು ಪ್ರದಾನ ಮಾಡಿದರು. 1950 ಭಾರತ ಮತ್ತು ನೇಪಾಳ ಪರಸ್ಪರರ ಸೇನಾ ಮುಖ್ಯಸ್ಥರಿಗೆ ಗೌರವಾನ್ವಿತ ಜನರಲ್ ಹುದ್ದೆ ನೀಡುವ ದೀರ್ಘಕಾಲದ ಪರಂಪರೆಯ ಮುಂದುವರಿಕೆಯಾಗಿದೆ. ಜಾಂಬಿಯಾ ಅಧ್ಯಕ್ಷರಾಗಿ ಹಕೈಂಡೆ ಹಿಚೆಲೆಮಾ ಅವರು ಎರಡನೇ ಬಾರಿ 5 ವರ್ಷದ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ ಎಂದು ಜಾಂಬಿಯಾ ಚುನಾವಣಾ ಆಯೋಗ ಘೋಷಿಸಿದೆ. ಹಿಚೆಲೆಮಾ 29 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದು ಪ್ರತಿಸ್ಪರ್ಧಿ ಬ್ರಿಯಾನ್ ಮುಂಡುಬಿಲೆ 18 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ದಾರೆ. ಮತ ಎಣಿಕೆ ವೇಳೆ ಭದ್ರತಾ ಕಾರಣಗಳಿಂದ ಉಂಟಾದ ಅಡಚಣೆ ಹಾಗೂ ಮತಗಟ್ಟೆ ಅಧಿಕಾರಿಗಳ ಮೇಲಿನ ದಾಳಿ, ಮತಪತ್ರಗಳ ಕಳವು ಪ್ರಕರಣಗಳಿಂದ ಚುನಾವಣೆ ಗಮನ ಸೆಳೆದಿತ್ತು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಇಂದಿನ ಪಂದ್ಯದಲ್ಲಿ ಹಲವು ಪ್ರಮುಖ ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯಸೇನ್ ಇಂದು ನಡೆಯಲಿರುವ 64ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಕಾಲಿನ್ಸ್ ವ್ಯಾಲೆಂಟೈನ್ ಫಿಲಿಮ್ಯಾನ್ ವಿರುದ್ಧ ಸೆಣಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡ ಕಣಕ್ಕಿಳಿಯುತ್ತಿದ್ದರೆ ತಾರಾ ಶೆಟ್ಲರ್ ಪಿವಿ ಸಿಂಧು ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಮಹಿಳಾ ಡಬಲ್ಸ್ನಲ್ಲಿ ಭಾರತದ ಗಾಯತ್ರಿ ಗೋಪಿಚಂದ್ ಮತ್ತು ತ್ರಿಷಾ ಜಾಲಿ ಜೋಡಿ ಹಾಗೂ ಸಿಮ್ರನ್ ಸಿಂಗಿ ಮತ್ತು ಕವಿತ್ರಿಯಾ ಸೆಲ್ವಂ ಜೋಡಿ 32ರ ಸುತ್ತಿನ ಪ್ರತ್ಯೇಕ ಪಂದ್ಯಗಳಲ್ಲಿಂದು ಕಣಕ್ಕಿಳಿಯುತ್ತಿವೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದ್ದು ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ನಷ್ಟಕ್ಕೆ 139 ರನ್ ಗಳಿಸಿ 317 ರನ್ಗಳ ಮುನ್ನಡೆಯಲ್ಲಿದೆ. ನಿನ್ನೆ 3ನೇ ದಿನದಾಟದ ಅಂತ್ಯಕ್ಕೆ ಭಾರತ ಶ್ರೀಲಂಕಾ ತಂಡವನ್ನು 284 ರನ್ಗಳಿಗೆ ಸೀಮಿತಗೊಳಿಸುವಲ್ಲಿ ಸಫಲವಾಯಿತು. ಆ ಮೂಲಕ ಇಂದು ತನ್ನ 2ನೇ ಇನ್ನಿಂಗ್ಸ್ ಅನ್ನು ಭಾರತ 178 ರನ್ಗಳ ಮುನ್ನಡೆಯೊಂದಿಗೆ ಆರಂಭಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300ಕ್ಕೂ ಅಧಿಕ ರನ್ಗಳ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.
1: ಆಕಾಶವಾಣಿ ಚಿತ್ರಗೀತೆಗಳು.

ಅನುರಾಧ ಭಟ್ ಮತ್ತು ಹೇಮಂತ್ ಅವರ ಸ್ವರದಲ್ಲಿ ಉಡಾ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಾಹಿತ್ಯ ಶ್ರೀಚಂದ್ರು ಅವರದು, ಸಂಗೀತ ಭರಣಿಶ್ರೀ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶಿವಮಣಿ ಚಿತ್ರದ ಒಂದು ಹಾಡು ಇದೀಗ. ಧನಿಯಾಗಿದ್ದಾರೆ ಹೇಮಂತ್ ಮತ್ತು ಶಮಿತಾ ಮಲ್ನಾಡ್. ಸಾಹಿತ್ಯ ಕವಿರಾಜ್, ಸಂಗೀತ ವೀರ ಸಮರ್ಥ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದು ಆಕಾಶವಾಣಿ ಬೆಂಗಳೂರು. ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳಿದವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ.ಸಿ. ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂ.ಎಸ್. ವಿನಾಯಕ.
5: ದುರ್ಗಾಪೂಜೆಗೆ ತನ್ನ ಮಗ ಮದನ ಚಂದ್ರಹಾಸನ ಬದಲು ಹೋದ ಅನ್ನುವ ವಿಚಾರವನ್ನು ಕೇಳ್ತಿರ್ಲಿಕ್ಕೆ ಮಂತ್ರಿ ದಿಗ್ಭ್ರಾಂತನಾದ. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಮದನನಿಗೆ ಬಂದಿರಬಹುದಾದಂತಹ ಸ್ಥಿತಿಯನ್ನು ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ದುಃಖ ಉಕ್ಕಿ ಬರ್ತಾ ಇದೆ. ಕಡೆ ಪಕ್ಷ ನನ್ನ ಮಗ ಯಾವ ಸ್ಥಿತಿಯಲ್ಲಿದ್ದಾನ ನೋಡೋಣ ಅಂತ ಹೇಳಿ ಅವನು ಒಬ್ಬನೇ ಏಕಾಂಗಿಯಾಗಿ ದುಃಖದಿಂದ ಕೋಟೆಯನ್ನು ದಾಟಿ ಕತ್ತಲೆಯಲ್ಲಿ ಹೊರಟ ದುರ್ಗಾ ದೇವಾಲಯದ ಕಡೆಗೆ. ಹಾಗೆ ಬರಿಗಾಲಲ್ಲಿ ಬರ್ತಾ ಇರಬೇಕಾದ್ರೆ ಕಲ್ಲುಗಳೆಲ್ಲ ಅವನ ಕಾಲಿಗೆ ಒತ್ತುತ್ತಾ ಇದೆ, ಮುಳ್ಳು ಚುಚ್ಚುತ್ತಾ ಇದೆ, ಅದ್ರ ಕಡೆ ಗಮನವನ್ನು ಕೊಡದೆ ಆ ಕತ್ತಲೆಯಲ್ಲಿ ತಗ್ಗು ದಿಣ್ಣೆಗಳನ್ನು ಅರಿಯದೆ ಏಳ್ತಾ ಬೀಳ್ತಾ ಹುಚ್ಚನ ಹಾಗೆ ಮರುಳನ ಹಾಗೆ ಅವನೂ ಒಬ್ಬ ಪಿಶಾಚಿಯೋ ಭೂತವೋ ಎನ್ನುವ ಹಾಗೆ ಆ ಕೋಟೆಯನ್ನ ಕೊತ್ತಳವನ್ನು ದಾಟಿ ಸ್ಮಶಾನವನ್ನು ಹಾದು ಅದರ ಅಂಚಿನಲ್ಲಿ ಇರುವ ದುರ್ಗಾ ದೇವಾಲಯದ ಕಡೆಗೆ ಬಂದ. ಆ ಪರಿಸರ ಹೇಗಿತ್ತು ಅನ್ನೋದನ್ನ ಕವಿ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ.
6: ತಂಡ ತಂಡದ ಭೂತ ವಿತತಿಗಳ ತಲೆಗೆದರಿ

ಆ ಸ್ಮಶಾನದಲ್ಲಿ ಅನೇಕ ಭೂತಗಳು ತಿರುಗಾಡ್ತಾ ಇದ್ದಾವೆ. ಅವುಗಳ ಸಾಲು ಸಾಲು ಗುಂಪು ಗುಂಪು ಆ ಭೂತಗಳು ತಲೆ ಕೆದರಿಕೊಂಡು ಬರ್ತಾ ಇರುವಂತಹ ಇವನನ್ನು ನೋಡಿದ್ವು. ಅರೆ, ತಲೆ ಕೆದರಿಕೊಂಡು ಬರುವಂತಹ ಇವನು ನಮಗಿಂತ ದೊಡ್ಡ ಮರುಳನ ಹಾಗೆ ಕಾಣ್ತಾ ಇದ್ದಾನೆ, ಹುಚ್ಚನ ಹಾಗೆ ಕಾಣ್ತಾ ಇದ್ದಾನೆ. ಇವನನ್ನು ನೋಡಿ ಅವು ಮಾತಾಡ್ಕೊಳ್ತಾ ಇದ್ದಾವೆ, ನಾವೇ ಅತಿ ಪಾಪಗಳನ್ನು ಮಾಡಿದಂಥವರು, ಪಿಶಾಚಿಗಳಲ್ಲಿ ನಾವೇ ಅತಿ ಶ್ರೇಷ್ಠರು ಅಥವಾ ನಾವೇ ಮೇಲ್ಮಟ್ಟದವರು, ಆದರೂ ನಮ್ಮ ಹಿಂಡಿನಲ್ಲಿ ನಮ್ಮ ಗುಂಪಿನಲ್ಲಿ ಇರೋರು ಯಾರೂ ಸಹ ಇವನಿಗೆ ಸಮ ಅಲ್ಲ. ಯಾಕೆಂದರೆ ನಾವೆಲ್ಲ ನಮಗೆ ಯಾರು ತೊಂದರೆಯನ್ನು ಕೊಟ್ಟರೋ ಅಂಥವರಿಗೆ ನಾವು ತೊಂದರೆಯನ್ನು ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ನಾವು ನಮ್ಮ ಆತ್ಮೀಯರಿಗೆ ಕೇಡನ್ನು ಬಯಸಲಿಲ್ಲ. ಇವನಾದರೆ ಹಾಗಲ್ಲ, ತನಗೆ ತೊಂದರೆಯನ್ನು ಕೊಡದೇ ಇದ್ದಂತಹ ಶಿಶುವಾದ ಚಂದ್ರಹಾಸನನ್ನು ಶಿಶುವಿನಿಂದ ಹಿಡಿದು ದೊಡ್ಡವನಾಗುವ ತನಕ ಕಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಭಗವಂತನ ಭಕ್ತರಿಗೆ ತೊಂದರೆಯನ್ನು ಕೊಟ್ಟಿದ್ದಾನೆ. ತನ್ನ ಸ್ವಾರ್ಥದ ಆಸೆಗಾಗಿ ತನ್ನ ಮಗಳು ಬಾಳು ಹಾಳಾದರೂ ಚಿಂತೆ ಇಲ್ಲ ಅಂತ ಯೋಚನೆ ಮಾಡಿದ್ದಾನೆ. ಇವನ ಓಲ್ ಯಾರು ಪಾಪಿಗಳಿಲ್ಲ. ಇವನ ಪಾಪ ಪರಿಹಾರ ಆಗಬೇಕು ಅಂತಂದರೆ ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದಿರತಕ್ಕಂತಹ ಚಂಡ ದೈವ ನರಸಿಂಹನ ಹೆಸರನ್ನು ಹೇಳುವ ಪ್ರಹ್ಲಾದನ ಅನುಗ್ರಹವೇ ಆಗಬೇಕು ಇವನಿಗೆ, ಪ್ರಹ್ಲಾದನ ಮಾರ್ಗದರ್ಶನವೇ ಆಗಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾವೆ, ಮಾತಾಡ್ತಾ ಇದ್ದಾವೆ ಆ ಭೂತಗಳು.

ಬೇರೆಯ ಸಂದರ್ಭದಲ್ಲಿ ಆದರೆ ಎಂತಹ ಕೆಚ್ಚದೆಯ ವೀರರು ಸಹ ಹೆದರುಕೊಳ್ಳುವಂತಹ ಸಂದರ್ಭ. ಆದರೆ ತನ್ನ ಮಗನ ಚಿಂತೆಯನ್ನೇ ಮಾಡ್ತಾ ಬರ್ತಾ ಇರುವಂತಹ ಮಂತ್ರಿ ದುಷ್ಟಬುದ್ಧಿಗೆ ಸುತ್ತಮುತ್ತಲು ಇರುವಂತಹ ಪರಿಸರ, ಅಲ್ಲಿ ತಿರುಗಾಡ್ತಾ ಇರುವಂತಹ ಭೂತ ಪ್ರೇತಗಳು ಅವನನ್ನು ಹೆದರಿಸಲಿಲ್ಲ. ಅವುಗಳ ಯಾವುದನ್ನೂ ಕಾಣದೆ ಬರೀ ದುಃಖದಿಂದ ತುಂಬಿರುವಂತಹ ಅವನು ದಾರಿಯನ್ನು ಕಾಣಬೇಕು ಅಂತ ಹೇಳಿ ಹತ್ತಿರದಲ್ಲಿಯೇ ಉರಿತಾ ಇರುವಂತಹ ಚಿತೆಯೊಳಗಿಂದ ಒಂದು ಕಟ್ಟಿಗೆಯನ್ನು ಉರಿಯುವ ಕೊಳ್ಳಿಯನ್ನು ಕೈಲಿ ಹಿಡ್ಕೊಂಡಿದ್ದಾನೆ. ಆ ಬೆಳಕಿನಲ್ಲಿ ದಾರಿಯನ್ನು ಕಂಡುಕೊಳ್ತಾ ದೇವಸ್ಥಾನದ ಒಳಗೆ ಬಂದ. ಬಾಗಿಲು ಹಾರಹೊಡೆದಿದೆ, ದೇವಸ್ಥಾನದ ಒಳಗಡೆಗೆ ಬೆಳಕಿಲ್ಲ. ತನ್ನ ಕೈಲಿರುವಂತಹ ಕೊಳ್ಳಿಯ ಬೆಳಕಿನಿಂದ ನೋಡ್ತಾ ಇದ್ದಾನೆ ದೇವಸ್ಥಾನದ ಒಳಗಡೆಗೆ. ಏನು ಕಾಣಿಸ್ತಾ ಇದೆ? ಚದುರಿ ಹೋಗಿದೆ ತಲೆ ಕೂದಲು, ಕೈ ಕಾಲುಗಳು ಆಚೆ ಈಚೆ ಚೆಲ್ಲಿ ಬಿಟ್ಟಿದ್ದಾನೆ. ಅನೇಕ ಆಯುಧಗಳ ಹೊಡೆತದಿಂದ ದೇಹ ಛಿದ್ರ ವಿಚ್ಛಿದ್ರವಾಗಿದೆ, ಅನೇಕ ಗಾಯಗಳು ತುಂಬಿದೆ, ರಕ್ತ ಹರಿದು ಹೋಗ್ತಾ ಇದೆ. ಅಂತಹ ರಕ್ತ ರಾಶಿಯ ಪ್ರವಾಹದ ಮಧ್ಯದಲ್ಲಿ ಪ್ರಾಣವನ್ನು ಚೆಲ್ಲಿಕೊಟ್ಟಂತಹ ಸುಕುಮಾರನಾದ ತನ್ನ ಮಗನನ್ನು ಕಂಡ.

ತನ್ನ ಕಣ್ಣ ಮುಂದೆ ಸತ್ತು ಬಿದ್ದಿರುವ ಆ ಮಗನನ್ನು ನೋಡ್ತಾ ಇದ್ದಾನೆ. ನೋಡಿ ಅವನ ಮನಸ್ಸಿಗೆ ಏನಾಯಿತು ಅನ್ನೋದನ್ನ ಕವಿ ಇಲ್ಲಿ ಮೊದಲ ಮೂರು ಸಾಲಿನಲ್ಲಿ ಮಾಲೋಪಮೆಯ ಮೂಲಕ, ಮುಂದಿನ ಮೂರು ಸಾಲಿನಲ್ಲಿ ಸಹಜೋಕ್ತಿ ಎನ್ನುವ ಅಲಂಕಾರದ ಮೂಲಕ ಬಹಳ ಅದ್ಭುತವಾಗಿ ವರ್ಣನೆಯನ್ನ ಮಾಡಿದ್ದಾನೆ. ಉನ್ನತವಾದ ತನ್ನ ಮನಸ್ಸಿನ ಕಲ್ಪನೆಯೇ ಮುರಿದು ಕೆಳಗೆ ಬಿದ್ದಿತೋ ಎನ್ನುವಂತೆ, ತನ್ನ ವಂಶದ ಕಲ್ಪವೃಕ್ಷವೇ ಮುರಿದು ಕೆಳಗೆ ಬಿದ್ದಂತೆ, ಸೌಭಾಗ್ಯದ ಅರಮನೆಯೇ ಒಂದು ಗೂಡಿ ಕೆಳಗಡೆಗೆ ಕೆಡವಿದಂತೆ, ತನ್ನ ಕಣ್ಣೆದುರಿಗೆ ತನ್ನ ಮಗ, ತನ್ನ ವಂಶದೀಪಕ ಕೆಳಗಡೆಗೆ ಬಿದ್ದು ಸತ್ತು ಹೋಗಿದ್ದಾನೆ. ಅವನ ಸಮೀಪಕ್ಕೆ ಬಂದ ಆ ದುಷ್ಟಬುದ್ಧಿ ನೋಡ್ತಾ ಇದ್ದಾನೆ, ಸುಂದರವಾದ ತನ್ನ ಮಗ ಸುಕುಮಾರ ಮದನ ಹೇಗೆ ಕಾಣಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಇದ್ದಾನೆ. ಮುಖಕ್ಕೆ ಏಟು ಬಿತ್ತು, ಒಂದು ಕಡೆಯ ಮೀಸೆ ಕಿತ್ತೇ ಹೋಗಿದೆ, ಮುಖದ ಭಿನ್ನಾಣವೇ ನಾಶವಾಗಿ ಹೋಗಿದೆ, ಆ ಕಣ್ಣುಗಳು ತೆರೆದಿದ್ದಾನೆ, ಆ ನೋವನ್ನು ತಡಿಲಾರದೆ ಹುಬ್ಬುಗಳು ಗಂಟು ಹಾಕಿಕೊಂಡಿದ್ದಾನೆ, ದೇಹವೆಲ್ಲ ರಕ್ತಮಯವಾಗಿ ಹೋಗಿದೆ, ತಲೆಗೆ ಏಟು ಬಿದ್ದು ತಲೆ ಕೂದಲಿನಿಂದ ರಕ್ತ ಹನುಕ್ತಾ ಇದೆ, ಅವನು ಹಾಕ್ಕೊಂಡಿರುವ ಶ್ರೇಷ್ಠವಾದ ಬಟ್ಟೆಗಳು ಎಲ್ಲವೂ ಸಹ ರಕ್ತದಿಂದ ಚೆಲ್ಲಾಡಿ ಹೋಗಿದೆ ಬಟ್ಟೆಯ ಮೇಲೆ, ಅವನ ಕೈ ಕಾಲುಗಳೆಲ್ಲ ತುಂಡಾಗಿ ಹೋಗಿದ್ದಾವೆ. ಕವಿ ವರ್ಣನೆ ಮಾಡ್ತಾನೆ, ಭಿನ್ನವಾದ ಅವಯವಗಳು ತುಂಡಾಗಿ ಹೋಗಿದ್ದಾವೆ, ಯಾವುದೋ ಒಂದು ಕೈಯೋ ಕಾಲೋ ಕಿವಿಯೋ ಎಲ್ಲೋ ತುಂಡಾಗಿ ಬಿದ್ದುಬಿಟ್ಟಿದೆ. ಸುಂದರವಾದ ಸುಕುಮಾರನಾದ ಮದನನಲ್ಲಿ ಇಂತಹ ಕುರೂಪಿಯಾಗಿ ಅಂಗಗಳೆಲ್ಲ ಕ್ಷತವಿಕ್ಷತವಾದಂತಹ ಇಂತಹ ಘೋರ ರೂಪಿನ ಮದನೆಯಲ್ಲಿ ಇಂತಹ ತನ್ನ ಮಗ ಆ ಕಾತ್ಯಾಯಿನಿಯ ಮುಂದೆ ಸತ್ತು ಬಿದ್ದಿದ್ದಾನೆ.

ಕೈಯಲ್ಲಿ ಉರಿತಾ ಇರುವಂತಹ ಕೊಳ್ಳಿಗಳನ್ನ ಬಿಸಾಕಿದ. ಮಗನ ಸಮೀಪಕ್ಕೆ ಬಂದ. ಅವನ ಮೈ ಮೇಲೆ ಅಂತಃಕರಣದಿಂದ ತನ್ನ ಕೈಗಳನ್ನು ಆಡಿಸ್ತಾ ಇದ್ದಾನೆ. ಗಾಯಗಳ ಏಟು ಬಿದ್ದು ರಕ್ತ ಹರಿತಾ ಇದೆ. ಆ ದೇಹವನ್ನು ತಡವಿತಾ ಇದ್ದಾನೆ, ತಕ್ಕಹಿಸ್ತಾ ಇದ್ದಾನೆ. ಮೆಲ್ಲಕ್ಕೆ ಆ ದೇಹವನ್ನು ಎತ್ತಿಕೊಂಡು ತನ್ನ ಎದೆಯ ಮೇಲೆ ಒರಗಿಸಿಕೊಂಡ. ಆ ಮುಖಕ್ಕೆ ತನ್ನ ಮುಖವನ್ನು ಇಟ್ಟು ಆತ್ಮೀಯತೆಯಿಂದ ಚುಂಬಿಸ್ತಾ ಮುತ್ತು ಕೊಡ್ತಾ ಹೇಳ್ತಾ ಇದ್ದಾನೆ, ಮಗನೇ ನಿನ್ನ ಅಪ್ಪ ನಾನು ಬಂದಿದ್ದೀನಿ ಕಣೋ. ಹೇಳೋ ತಂದೆ, ಯಾಕೋ ಹೀಗೆ ಮಲ್ಕೊಂಡಿದ್ದೀಯಾ? ಈ ನಾಡನ್ನು ರಕ್ಷಣೆ ಮಾಡಬೇಡವೇ? ಈ ನಾಡಿನ ಆಡಳಿತವನ್ನು ನಡೆಸಬೇಡವೇ? ಪ್ರತಿದಿನ ಮನೆಗೆ ಬಂದ ಮೇಲೆ ಈ ದಿನ ಮಹಾರಾಜ ಕುಂತಳಾದೀಶ್ವರ ಈ ರೀತಿ ಹೇಳ್ದ, ತಂದೆಯವರೇ ಈ ರೀತಿ ಮಹಾರಾಜ ಆಜ್ಞೆ ಮಾಡ್ದ ಅಂತ ನನ್ನ ಮುಂದೆ ವಿವರಿಸ್ತಾ ಇದ್ದೆಲ್ಲ ಕಂದ. ಇವತ್ತು ಏನು ಹೇಳಿದ್ನಪ್ಪ ಮಹಾರಾಜ? ಏನು ಹೇಳ್ದ? ಏನು ಆಜ್ಞೆಯನ್ನು ಮಾಡಿದ್ದಾನೆ ಅದನ್ನು ಹೇಳೋ ಕಂದ. ಯಾಕೆ ಸುಮ್ಮನಿದ್ದೀಯಾ ಅಂತ ಹೇಳಿ ಹಲವು ರೀತಿಯಿಂದ ಹಂಬಲಿಸಿದ.

ಮಗನೇ, ಮದನ ನೋಡೋ, ಚಂದ್ರಹಾಸ ಬಂದಿದ್ದಾನೆ. ಅವನಿಗೆ ಆಜ್ಞೆಯನ್ನು ಮಾಡಬೇಕಲ್ವೇ? ಅನೇಕ ಬ್ರಾಹ್ಮಣರು ನಿನ್ನ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರಿಗೆಲ್ಲ ಅನೇಕ ವಿಧವಾದ ದಾನ ಧರ್ಮ ದಕ್ಷಿಣೆಯಿಂದ ಅವರನ್ನು ಸಂತವಿಸಬೇಕಲ್ವೇ? ಮಗು, ಯಾಕೋ ಮಾತಾಡ್ತಾ ಇಲ್ಲ? ನಾನು ಬೈದೆ ಅಂತ ಸಿಟ್ಟು ಮಾಡ್ಕೊಂಡಿದ್ದೇನೋ? ಖಂಡಿತ ಸಿಟ್ಟು ಮಾಡ್ಕೊಳ್ಬೇಡ. ಈ ಶಿಕ್ಷೆ ನಿನಗಾಗಬಾರದಿತ್ತು. ಯಾಕೆ ಅಂತಂದರೆ ವೈಷ್ಣವ ದ್ರೋಹಿಗಳು ಯಾರೋ, ವಿಷ್ಣುವಿನ ಪರಮ ಭಕ್ತರಿಗೆ ಯಾರು ತೊಂದರೆಯನ್ನು ಉಂಟು ಮಾಡ್ತಾರೋ ಅಂಥವರಿಗಾಗಬೇಕು. ಆ ಕೆಲಸವನ್ನು ನಾನು ಮಾಡಿದ್ದೇನೆ. ನನಗೆ ಈ ನೋವು, ನನಗೆ ಇಂತಹ ಸಾವು ಬರಬೇಕೆ ಹೊರತು ನಿನಗಲ್ಲ ಕಂದ. ಯಾಕೆ ಅಂತಂದರೆ ನೀನು ಅಚ್ಯುತ ಪರಾಯಣ, ಶಿವಪೂಜಕ, ದೇವರು, ಗುರುಗಳು, ಬ್ರಾಹ್ಮಣರ ಸೇವಕ. ನೀನು ಇಂಥವನು ನೀನು ಮೋಸದಿಂದ ಸಾಯುವುದು ಯೋಗ್ಯವೇ ಕಂದ? ಮದನ ಮಾತಾಡೋ ಅಂತ ಹೇಳಿ ಹಲವು ರೀತಿಯಿಂದ ವ್ಯಥೆಪಟ್ಟ ದುಷ್ಟಬುದ್ಧಿ.

ತನ್ನ ಮಗನಲ್ಲಿರುವಂತಹ ವಿಶೇಷವಾದ ಗುಣಗಳನ್ನ ಹಾಡಿ ಹೊಗಳಿ ಹಂಬಲಿಸ್ತಾ ಇದ್ದಾನೆ ಮಂತ್ರಿ ದುಷ್ಟಬುದ್ಧಿ. ಮದನ, ನೀನು ಮಿತ್ರಪ್ರಿಯ, ಅನೇಕ ನಿನ್ನ ಸ್ನೇಹಿತರಿಗೆ ಪ್ರಿಯವಾದಂಥವನು. ನೀನು ರಾಜನಾದ ಕುಂತಳೇಶ್ವರನಿಗೆ ಸಂತೋಷವನ್ನು ಉಂಟು ಮಾಡಿದವನು. ನೀನು ಮಂಗಳವಾದ ಚರಿತ್ರೆ, ಉತ್ತಮವಾದ ನಡತೆಯನ್ನು ಹೊಂದಿದ್ದೀಯ. ಬುಧರಿಗೆ ಅಂದರೆ ಅನೇಕ ಪಂಡಿತರಿಗೆ ಆಶ್ರಯವನ್ನು ಕೊಟ್ಟಿದ್ದೀಯ. ಹಿರಿಯದನ್ನು ಗುರುಭಾವಿ ಅಂದರೆ ಹಿರಿಯ ವಿಚಾರಗಳನ್ನು ಚಿಂತನೆಯನ್ನು ಮಾಡ್ತಾ ಇದ್ದೀಯ. ಹಿರಿಯರನ್ನು ಗೌರವಿಸ್ತಾ ಇದ್ದೀಯ. ಜೊತೆಗೆ ಕವಿನುತ, ಕವಿಗಳಿಂದ ಸ್ತುತಿಸಲ್ಪಟ್ಟವನು ಅಥವಾ ನಮಸ್ಕರಿಸಲ್ಪಟ್ಟವನು ನೀನು. ವಿಚಿತ್ರ ಗುಣಿ, ನಿನಗೆ ಅನೇಕವಾದ ವಿಶಿಷ್ಟವಾದಂತಹ ಗುಣಗಳಿದೆ. ಮಂದರ ನಿಭ ಅಂದರೆ ಗಾಂಭೀರ್ಯದಿಂದ ಕೂಡಿದಂಥವನು. ಸತತಂ ಭೋಗಿ, ಸದಾಕಾಲ ಸುಖವನ್ನೇ ಅನುಭವಿಸಿದವನು. ನಿನ್ನ ಕಾಲಿನಲ್ಲಿ ಧ್ವಜ, ವಜ್ರ ಇತ್ಯಾದಿಗಳು ಲಕ್ಷಣಗಳು ನಿನ್ನ ಕಾಲಿನಲ್ಲಿದೆ. ಪುತ್ರ, ಇಂತಹ ಗುಣ ನಿನ್ನವು ಅಂತ ಹೇಳಿ ಇವನು ವರ್ಣನೆ ಮಾಡ್ತಾ ಇದ್ದಾನೆ. ಹೀಗೆ ನವಗ್ರಹ ಸ್ಥಿತಿಗಳು ನಿನ್ನಲ್ಲಿದೆ, ನಿನ್ನನ್ನು ಯಾರೂ ರಕ್ಷಣೆಯೇ ಮಾಡಲೇ ಇಲ್ವೇ, ನಿನಗೆ ನಾನೇ ಶತ್ರುವಾದನಲ್ಲ ಮಗನೇ ಅಂತ ಹೇಳಿ ಹಲವು ರೀತಿಯಲ್ಲಿ ಮಂತ್ರಿಯಾದಂತಹ ದುಷ್ಟಬುದ್ಧಿ ಶೋಕವನ್ನು ಪಟ್ಟ. ಈ ಪದ್ಯದಲ್ಲಿ ಕವಿ ಶ್ಲೇಷಾಲಂಕಾರದಿಂದ ನವಗ್ರಹಗಳನ್ನು ಸಹ ವರ್ಣನೆ ಮಾಡ್ತಾ ಇದ್ದಾನೆ. ಮಿತ್ರ ಅಂದರೆ ಸೂರ್ಯ, ರಾಜ ಅಂದರೆ ಚಂದ್ರ, ಮಂಗಳ, ಬುಧ, ಗುರು, ಕವಿ ಅಂದರೆ ಶುಕ್ರ, ವಿಚಿತ್ರ ಗುಣಿ, ಮಂದರ ನಿಭ ಅಂತಂದರೆ ಶನಿ, ಭೋಗಿ ಅಂತಂದರೆ ಹಾವಿನ ತಲೆಯುಳ್ಳಂತಹವನು ರಾಹು, ಅದೇ ರೀತಿ ಧ್ವಜ ವಜ್ರ ಅಂತಂದರೆ ಕೇತು. ಇವೆಲ್ಲ ಇರೋದ್ರಿಂದ ಈ ನವಗ್ರಹಗಳನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ತನ್ನ ಮಗನ ವಿಶೇಷವಾದ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಕವಿಯ ಇರುವಂತಹ ವಿಶೇಷವಾದಂತಹ ಅಲಂಕಾರ ಪ್ರತಿಭೆ ಎಷ್ಟಿದೆ, ಭಾಷಾ ಪ್ರತಿಭೆ ಎಷ್ಟಿದೆ ಅನ್ನೋದಕ್ಕೆ ಈ ಪದ್ಯ ಒಂದು ಉತ್ಕೃಷ್ಟವಾದಂತಹ ಉದಾಹರಣೆ. ಈ ರೀತಿ ದುಃಖಿಸುತ್ತಾ ಮುಂದೆ

ದುಷ್ಟಬುದ್ಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಆ ಸುರಿದ ನೀರು ಮಗನ ಮೈಮೇಲಿರುವಂತಹ ಗಾಯವನ್ನು ತೊಳಿತಾ ಇದೆ ಅನ್ನುವ ಹಾಗೆ ಅವನ ದೇಹದಲ್ಲಿ ಉಂಟಾದ ಗಾಯದ ರಕ್ತದ ಧಾರೆಯನ್ನು ತೊಳೆದು ಹೋಯಿತು. ಅವನನ್ನು ಅನೇಕ ರೀತಿಯಿಂದ ಮುದ್ದು ಮಾಡ್ತಾ ಇದ್ದಾನೆ, ಅನೇಕ ರೀತಿಯಿಂದ ಹಂಬಲಿಸಿದ, ಹಲುಬಿದ. ಕೊನೆಗೆ ಅವನು ಯೋಚನೆ ಮಾಡಿದ, ನನ್ನ ಮಗನ ಸಾವಿಗೆ ನಾನೇ ಕಾರಣ, ಯಾರ ಅಭಿವೃದ್ಧಿಗಾಗಿ ನಾನು ಇಷ್ಟೆಲ್ಲ ಹಂಬಲಿಸಿದನೋ ಅಂತ ಮಗನೇ ಬದುಕದೆ ಹೋದ್ಮೇಲೆ ನಾನಿನ್ಯಾಕಿರಬೇಕು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ದುಃಖ ಹೆಚ್ಚಾಗಿ ಅಳಲನ್ನು ಸಹಿಸಲಾರದೆ ಆ ದೇವಸ್ಥಾನದ ಕಂಬಗಳಿಗೆ ತನ್ನ ತಲೆಯನ್ನ, ನೋವನ್ನು ತಡೆಯಲಾರದೆ ವ್ಯಥೆಯಿಂದ ಜೋರಾಗಿ ತನ್ನ ತಲೆಯನ್ನು ಬಡಿದುಕೊಂಡಾಗ ಕುಂಬಳದ ಕಾಯಿಯಂತೆ ಅವನ ತಲೆ ಫಟ್ ಅಂತ ಒಡೆದು ಅವನ ತಲೆಯಲ್ಲಿರುವಂತಹ ಮೆದುಳೆಲ್ಲ ಹೊರಗೆ ಚೆಲ್ಲಿ ಹೋಯಿತು. ಅವನು ಅಲ್ಲಿಯೇ ಕೆಳಗೆ ಬಿದ್ದು ಮೃತನಾದ ಆ ಮಂತ್ರಿ ದುಷ್ಟಬುದ್ಧಿ. ಹೀಗೆ ದೇವರ ಮುಂದೆ ಬೆಳಗ್ತಾ ಇರುವಂತಹ ಎರಡು ದೀಪಗಳು ನಂದಿ ಹೋದವು ಎನ್ನುವಂತೆ ಆ ಮಂತ್ರಿಯಾದ ದುಷ್ಟಬುದ್ಧಿ ಹಾಗೂ ಅವನ ಮಗ ಮದನ ಇಬ್ಬರು ಸತ್ತು ಬಿದ್ದರು.

ಹೀಗೆ ತಂದೆ ಮಕ್ಕಳು ಇಬ್ಬರು ಇಲ್ಲಿ ಸತ್ತಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ರಾತ್ರಿ ಸಮಯದಲ್ಲಿ ಇದು ನಡೆದಿದ್ದು ಯಾರಿಗೂ ಗೊತ್ತೇ ಆಗಿಲ್ಲ. ಊರಿನಲ್ಲಿ ಎಲ್ಲ ತಮಗೊಬ್ಬ ಹೊಸ ರಾಜ ಸಿಕ್ಕ, ರಾಜನಿಗೆ ಮದುವೆಯಾಗಿದೆ, ತಮ್ಮ ರಾಜ್ಯದ ರಾಜಕುಮಾರಿ ಮಹಾರಾಣಿಯಾಗಿದ್ದಾಳೆ. ಆ ಉತ್ಸವ ಸಂಭ್ರಮದಲ್ಲಿ ಇಡೀ ರಾಜಧಾನಿ ಸಂಭ್ರಮಿಸ್ತಾ ಇದೆ. ಹಾಗಾಗಿ ಇವರಿಗೆ ಗೊತ್ತೇ ಆಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯ ಆಯಿತು. ಕವಿ ಬಹಳ ಚೆನ್ನಾಗಿ ಈ ಸೂರ್ಯೋದಯದ ವರ್ಣನೆಯನ್ನು ಅತ್ಯದ್ಭುತವಾಗಿ ಪದ್ಯದಲ್ಲಿ ಮಾಡಿದ್ದಾನೆ. ಅಂಧಕಾರದೊಡನೆ ಕತ್ತಲೆಯು ಜಾರಿ ಹೋಯಿತು. ಆ ಕಮಲದ ಮೊಗ್ಗಿನಲ್ಲಿ ಹಿಂದಿನ ದಿನ ಸೂರ್ಯಾಸ್ತ ಆದಾಗ ಆ ಕಮಲದ ಮೇಲೆ ಜಯಂಕಾರವನ್ನು ಮಾಡ್ತಾ ಇದ್ದಂತಹ ದುಂಬಿಗಳು ಸೂರ್ಯಾಸ್ತ ಆದಾಗ ಆ ಕಮಲಗಳು ಮುಚ್ಚಿಕೊಂಡಾಗ ಅದರ ಒಳಗಡೆಗೆ ಬಂಧಿಯಾಗಿದ್ದು. ಈಗ ಸೂರ್ಯೋದಯದಿಂದ ಆ ಕಮಲಗಳೆಲ್ಲ ಅರಳಿದೆ. ಹಾಗಾಗಿ ಅಳಿ ಕುಲದ ಸೆರೆ ಬಿಟ್ಟುದು ಅಂಬುಜದ ಒಡನೆ ಕಮಲದ ಒಳಗಡೆಗೆ ಸೆರೆಯಾಗಿರುವಂತಹ ಆ ದುಂಬಿಗಳ ಮತ್ತೆ ಅಲ್ಲಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಹಾರಾಡ್ತಾ ಇದ್ದಾವೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದ್ದಾನೆ. ಹೀಗೆ ಎಲ್ಲ ಕಡೆಗೂ ಮಂಗಳಮಯವಾದಂತಹ ವಾತಾವರಣ ಹೊಂಗಿರಣಗಳು ತುಂಬಿದೆ. ಇಂತಹ ಬೆಳಗಿನಲ್ಲಿ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಆ ಚಂಡಿಕಾಲಯಕ್ಕೆ ಬರ್ತಾ ಇದ್ದಾನೆ ಒಬ್ಬ ಅರ್ಚಕ. ಅವನು ದಾರಿಯಲ್ಲಿ ಬಿಟ್ಟಿರುವಂತಹ ಹೊಸ ಹೂವುಗಳನ್ನು ಬಿಡಿಸಿಕೊಂಡು ದೇವಿಯ ಸ್ತೋತ್ರವನ್ನು ಮಾಡ್ತಾ ದುರ್ಗಾ ಸೂಕ್ತವನ್ನು ಹೇಳ್ಕೊಳ್ತಾ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ದ. ಆದರಲ್ಲಿ ನೋಡಿದರೆ ಏನು, ಎಲ್ಲ ಕಡೆಗೂ ರಕ್ತ ಎರಚಿಬಿಟ್ಟಿದೆ. ಎಲ್ಲೋ ಒಂದು ಕಡೆಗೆ ತುಂಡು ತುಂಡಾಗಿ ಬಿದ್ದಿರುವಂತಹ ಅಂಗಾಂಗಗಳು ನೋಡಿದರೆ ವಿಚಿತ್ರಮಯವಾದಂತಹ ಸನ್ನಿವೇಶ. ನೋಡಿದರೆ ಇಬ್ಬರು ವ್ಯಕ್ತಿಗಳು ಅಲ್ಲಿ ಸತ್ತು ಬಿದ್ದಿದ್ದಾರೆ. ಇವರನ್ನು

ಅಲ್ಲಿ ಬಿದ್ದಿರುವ ಎರಡು ದೇಹಗಳನ್ನು ನೋಡಿದ, ಗಮನ ಇಟ್ಟು ನೋಡಿದ ಮೇಲೆ ಅರ್ಚಕನಿಗೆ ಗೊತ್ತಾಯಿತು, ಇದು ನಮ್ಮ ಮಹಾಮಂತ್ರಿಗಳಾದ ದುಷ್ಟಬುದ್ಧಿ ಹಾಗೂ ಅವನ ಮಗನಾದಂತಹ ಮದನನ ದೇಹ ಅಂತ. ಅವನಿಗೆ ಆಶ್ಚರ್ಯ ಆಯಿತು, ಇದೇನಿದು ವಿಚಿತ್ರ, ನಿನ್ನೆ ಸಂಜೆಯಿಂದ ಇವತ್ತು ಬೆಳಗಿನ ಒಳಗಡೆಗೆ ಅಥವಾ ನಿನ್ನೆ ರಾತ್ರಿಯಲ್ಲಿ ಎಂತೆಂತಹ ಕೆಲಸಗಳು ನಡೆದಿದೆ. ಪಟ್ಟಣದೊಳಗೆ ಹೊಸಗೆ ಪಸರಿಸಿತು, ನಿನ್ನೆ ಸಂಜೆ ನೋಡಿದರೆ ಪಟ್ಟಣದಲ್ಲೆಲ್ಲ ಸಂಭ್ರಮ, ಉತ್ಸವ ನಡೀತಾ ಇದೆ, ಹೊಸಗೆ ಉತ್ಸವ ನಡೀತಾ ಇದೆ. ರಾಜ್ಯವನ್ನು ಬಿಟ್ಟು ನಮ್ಮ ಕುಂತಳಾದೀಶ್ವರ ವಾನಪ್ರಸ್ಥಾಶ್ರಮಕ್ಕೆ ಅಂತ ಕಾಡಿಗೆ ಹೋದ ನಿನ್ನೆಯ ರಾತ್ರಿ. ಚಂದ್ರಹಾಸನಿಗೆ ನಿನ್ನೆಯ ರಾತ್ರಿಯೇ ಪಟ್ಟಾಭಿಷೇಕವಾಗಿದೆ. ನೋಡಿದರೆ ಆಶ್ಚರ್ಯ, ನಿನ್ನೆಯ ರಾತ್ರಿಯೇ ಇಲ್ಲಿ ಮಂತ್ರಿಯಾದ ದುಷ್ಟಬುದ್ಧಿಗೂ ಆತನ ಮಗನಾದಂತಹ ಮದನನಿಗೂ ದುರ್ಮರಣ ಸಂಭವಿಸಿದೆ. ಅಬ್ಬಾ, ಇಂತಹ ಕೆಲಸವನ್ನು ಯಾರು ಮಾಡಿದ್ರಪ್ಪ, ಈ ದುರ್ಮರಣಕ್ಕೆ ಕಾರಣರಾದ ಯಾರು, ಶಿವ ಶಿವ ಅನ್ನುತ್ತ ಹೆದರುಕೊಂಡು ಭಯದಿಂದ ನೇರವಾಗಿ ರಾಜನಾದಂತಹ ಚಂದ್ರಹಾಸನ ಸಮೀಪಕ್ಕೆ ಬಂದು, ಪ್ರಭು, ದುರ್ಗಾಲಯದಲ್ಲಿ ಇಂತಹ ದುರ್ಮರಣ ಘಟಿಸಿದೆ ಅಂತ ವಿಷಯವನ್ನು ಹೇಳಿದಾಗ, ಅದನ್ನು ಕೇಳಿ ಚಂದ್ರಹಾಸ ದೇವಾಲಯಕ್ಕೆ ಹೋಗಬೇಕು ಅಂತ ಹೇಳಿ, ಜೊತೆಗೆ ಈ ವಿಷಯವನ್ನು ಕೇಳಿ ಕಾಲಿಗೆ ಪಾದರಕ್ಷೆಗಳನ್ನು ಹಾಕೊಳ್ಳಿಕ್ಕೂ ಸಮಯವಿಲ್ಲದೆ ಇದ್ದಾಗೆ ವೇಗವಾಗಿ ಬೇಗನೆ ಆ ಸ್ಥಳಕ್ಕೆ ಬಂದ.

ಆ ದುರ್ಗಾ ಮಂದಿರಕ್ಕೆ ಅನೇಕ ಜನಗಳ ಜೊತೆಗೆ ಅಂಗರಕ್ಷಕರು, ಸಖರು, ಸೇವಕರು, ಸಖಿಯರ ಜೊತೆಗೆ ಬಂದ ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅವರೆಲ್ಲರೂ ಸಹ ಬಂದಿದ್ದಾರೆ. ಅನೇಕ ಜನಗಳು ಅಲ್ಲಿ ನೆರೆದಿದ್ದಾರೆ. ಅಲ್ಲಿ ನೋಡಿದರೆ ಮಾವ ಮೈದನರು ಇಬ್ಬರು ಸಹ ಪ್ರಾಣಹಾನಿಯಾಗಿ ಅಲ್ಲಿ ಬಿದ್ದಿರುವುದನ್ನು ನೋಡಿದ. ಬಹಳ ದುಃಖ ಆಯಿತು ಚಂದ್ರಹಾಸನಿಗೆ. ಇದೇನಿದು ತಾಯೇ, ಒಂದು ಕಡೆ ನಗೆಯನ್ನು ಕೊಡ್ತೀಯ ಬದುಕಿನಲ್ಲಿ, ಇನ್ನೊಂದು ಕಡೆಗೆ ಈ ದುಃಖವನ್ನು ಕೊಡ್ತಾ ಇದ್ದೀಯ. ನಿನ್ನೆಯ ದಿನ ಇನ್ನೊಂದು ಮದುವೆಯಾದಂಥ ಸಂತೋಷ, ರಾಜ್ಯಕ್ಕೆ ಒಡೆಯನಾದಂಥ ಸಂತೋಷ, ಇಲ್ಲಿ ನೋಡಿದರೆ ಎರಡು ಸಂತೋಷವನ್ನು ಕೊಟ್ಟೆ, ಅದೇ ರೀತಿ ಎರಡು ದುಃಖವನ್ನು ಕೊಡ್ತಾ ಇದ್ದೀಯೇ. ನನ್ನ ಮಾವನಾದಂತಹ ದುಷ್ಟಬುದ್ಧಿ, ನನ್ನ ಮೈದನನಾದಂತಹ ಮದನನ ಸಾವಿನ ನೋವನ್ನು ನನಗೆ ಕೊಟ್ಟೆ. ತಾಯೇ, ನಾನು ಮಾಡಿದ ಅಪರಾಧವೇನು? ನನಗೆ ಬಂದಿರುವಂತಹ ಭಾಗ್ಯವನ್ನು ಕತ್ತರಿಸಿಬಿಟ್ಟೆ ನೀನು. ಅಮ್ಮ, ನನ್ನ ತಪ್ಪೇನು? ನೀನು ಅನುಗ್ರಹ ಮಾಡಿ ಇವರ ಪ್ರಾಣವನ್ನು ಕೊಟ್ಟ ಹಿಂತಿರುಗಿಸಿದರೆ ಸರಿ, ಇಲ್ಲದೆ ಹೇಳಿದ್ರೆ ನಾನು ಸಹ ಪ್ರಾಣತ್ಯಾಗ ಮಾಡ್ತೇನೆ, ನನಗೆ ವೈಕುಂಠವೇ ಪ್ರಾಪ್ತವಾಗಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡ ಚಂದ್ರಹಾಸ.

0: ಅಲ್ಲಿ ಬಂದು ಗೋಳಾಡ್ತಾ ಇರುವಂತಹ ಅನೇಕ ಬಂಧು ಜನಗಳಿಗೆಲ್ಲ ಧೈರ್ಯವನ್ನು ಹೇಳ್ದ. ವಿಷಯ ಬಂದಿದ್ದಾಳೆ, ವಿಷಯ ತಾಯಿ ಬಂದಿದ್ದಾರೆ, ಅವರೆಲ್ಲರೂ ಸಹ ವ್ಯಥೆಯನ್ನು ಪಡ್ತಾ ಇದ್ರೆ ಅವರಿಗೆಲ್ಲ ಧೈರ್ಯವನ್ನು ಹೇಳಿ ಹೇಗಾದ್ರೂ ಮಾಡಿ ತಾಯಿಯ ಅನುಗ್ರಹವನ್ನು ಪಡೆದು ದುರ್ಗೆಯ ಅನುಗ್ರಹದಿಂದ ನಾನು ಇವರಿಬ್ಬರನ್ನು ಬದುಕಿಸ್ಕೊಳ್ತೇನೆ ಅಂತ ಹೇಳಿ ಇವರ ಸಮಾಧಾನವನ್ನು ಹೇಳ್ದ. ದೇವಿಯ ಮುಂದ್ಗಡೆಗೆ ಒಂದು ಚತುಶ್ರಾಕಾರದ ಚೌಕಾಕಾರದ ಒಂದು ಕುಂಡವನ್ನು ಮಾಡಿಸಿಕೊಂಡಿದ್ದಾನೆ. ನಿರ್ಮಾಣ ಮಾಡಿಸಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ. ಅಲ್ಲಿ ಕುತ್ಕೊಂಡು ಅನೇಕ ರೀತಿಯ ಪೂಜೆ ಬಲಿದಾನಗಳಿಂದ ದೇವಿಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಹೋಮವನ್ನು ಮಾಡ್ತಾ ಇದ್ದಾನೆ, ವಿಶೇಷವಾಗಿ ಪಾಯಸದಿಂದ ಹೋಮವನ್ನು ಮಾಡ್ತಾ ಇದ್ದಾನೆ. ದುರ್ಗಾ ಪಾಯಸ ಪ್ರಿಯ ಅಂತ ಒಂದು ಮಾತು, ಪಾಯಸಾನ್ನ ಪ್ರಿಯ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ತಾಯಿ ದುರ್ಗೆಯನ್ನು ವರ್ಣನೆ ಮಾಡ್ತಾರೆ. ಹಾಗೆ ಆ ಪಾಯಸದ ಮೂಲಕ ಅನೇಕ ರೀತಿಯ ಹೋಮವನ್ನು ದೇವಿಯ ಹೆಸರು ಹೇಳ್ತಾ ಹೋಮವನ್ನು ಮಾಡ್ದ. ಇಲ್ಲಿ ಕವಿ ಒಂದೇ ಪದ್ಯದಲ್ಲಿ ಎರಡು ಪದಗಳನ್ನು ಬಳಸ್ತಾನೆ, ಘೃತ ಮತ್ತು ಆಜ್ಯ ಅಂತ. ಎರಡೂ ತುಪ್ಪಕ್ಕೆ ಹೆಸರೇ. ತುಪ್ಪ ಗಟ್ಟಿಯಾಗಿದ್ದರೆ ಘೃತ, ತುಪ್ಪ ನೀರಾಗಿದ್ದರೆ ಆಜ್ಯ. ಹೀಗೆ ಇಂಥವುಗಳನ್ನೆಲ್ಲ ಬಳಸಿ ಅವನು ದೇವಿಯ ಹೆಸರಿನಲ್ಲಿ ದುರ್ಗಾ ಸೂಕ್ತದಿಂದ ಪೂಜೆಯನ್ನು ಮಾಡ್ತಾ ಶ್ರದ್ಧೆಯಿಂದ ಭಕ್ತಿಯಿಂದ ಹೋಮವನ್ನು ಮಾಡಿದ. ಆದರೂ ತಾಯಿ ಒಲಿಲಿಲ್ಲ, ಅಷ್ಟು ಸುಲಭಕ್ಕೆ ಇವನ ಮೇಲೆ ಕಟಾಕ್ಷವನ್ನು ಬೀರಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು, ಅವಳನ್ನು ಬೇಗ ಒಲಿಸ್ಕೊಳ್ಬೇಕು ಅಂತ ಅಂದರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ ಚಂದ್ರಹಾಸ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ MS ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಚಂ. ಮುಖ್ಯಾಂಶಗಳು: ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಗಣಿಗಾರಿಕೆ ಮತ್ತು ಖನಿಜಗಳ ತಿದ್ದುಪಡಿ ಮಸೂದೆ 2026 ತಕ್ಷಣವೇ ಹಿಂಪಡೆಯುವಂತೆ ಆಗ್ರಹಿಸಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದಿದ್ದಾರೆ. ಖನಿಜ ಹಕ್ಕುಗಳು ಮತ್ತು ಖನಿಜ ಯುಕ್ತ ಭೂಮಿಯ ಮೇಲೆ ತೆರಿಗೆ ವಿಧಿಸುವ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಈ ಮಸೂದೆಯ ಅಂಶಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದ ರಾಜ್ಯಪಟ್ಟಿಗೆ 49 ಮತ್ತು 50 ನಮೂದುಗಳ ಅಡಿಯಲ್ಲಿ ಖನಿಜಗಳ ಮೇಲೆ ಶಾಸನಾತ್ಮಕ ಹಾಗೂ ಆರ್ಥಿಕ ಅಧಿಕಾರ ಸಂಪೂರ್ಣವಾಗಿ ರಾಜ್ಯಗಳಿಗೆ ಸೇರಿದ್ದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ಏಕಪಕ್ಷೀಯ ನಡೆ ದೇಶದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ಸಂಪೂರ್ಣ ವಿರೋಧವಾಗಿದೆ. ಇದು ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ತರಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಮಸೂದೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಕೆಪಿಎಸ್ಸಿ ಮುಖ್ಯ ಕಚೇರಿ ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ

0: ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆ ತಿದ್ದುಪಡಿ ಹಾಗೂ ಕೆಪಿಎಸ್ಸಿ ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇಡಿ ತನಿಖೆ ತೀವ್ರಗೊಳಿಸಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಪನ್ನೀರ್ ಸೆಲ್ವಂ ಆಗಲಿ ಅಥವಾ ಯಾರೇ ಆಗಲಿ, ಕೆಲವರಿಗೆ ಕನಿಷ್ಠ ಸಂಸ್ಕೃತಿ ಇರಬೇಕು ಎಂದು ಹೇಳಿದ್ದಾರೆ. ತಮಿಳುನಾಡಿನ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ತಾವು ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ರಾಜ್ಯವನ್ನು ಹೇಗೆ ರಕ್ಷಿಸಬೇಕು ಎಂದು ನಮಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ತಿನ ನೂತನ ಉಪಸಭಾಪತಿಯಾಗಿ ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮ್ಮದ್ ಅವರು ಉಪಸಭಾಪತಿ ಚುನಾವಣೆ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಎಫ್ಎಚ್ ಜಕ್ಕಪ್ಪನವರ್ ಈ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಸದಸ್ಯರಾದ ಪಿವಿ ಮೋಹನ್, ಎವಿ ಗಾಯತ್ರಿ ಶಾಂತೇಗೌಡ, ರಾಮೋಜಿಗೌಡ, ಎಚ್ಪಿ ಸುಧಾಮ್ ದಾಸ್ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ಸದಸ್ಯರಾದ ಬಸವನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ರಾಜೇಂದ್ರ ರಾಜಣ್ಣ, ಡಾ ಆರತಿ ಕೃಷ್ಣ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ತದನಂತರ ಪೀಠದಲ್ಲಿದ್ದ ಸಭಾಪತಿ ಸಲೀಂ ಅಹಮ್ಮದ್ ಅವರು ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಿಸಿದರು. ಉಮಾಶ್ರೀ ಕುರಿತು ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಉಮಾಶ್ರೀ ಅವರು ಕನ್ನಡ ರಂಗಭೂಮಿ, ಚಿತ್ರರಂಗ ಮತ್ತು ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದರು. 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಗುಲಾಬಿ ಟಾಕೀಸ್ ಚಿತ್ರದ ಅಭಿನಯಕ್ಕಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘಿಸಿದರು. ವಿಪಕ್ಷ ನಾಯಕ ಛಲವಾದ ನಾರಾಯಣಸ್ವಾಮಿ ಮಾತನಾಡಿ, ಉಮಾಶ್ರೀ ಅವರು ಎಲ್ಲಾ ಕನ್ನಡಿಗರಿಗೂ ಚಿರಪರಿಚಿತರು. ನಟನೆಯಿಂದಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವುದಲ್ಲದೆ ವಿಶೇಷ ಸಾಧನೆ ಅವರದು ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಮಂತ್ರಿ ಎಂಬ ಹುದ್ದೆ ಯಾವಾಗ ಬೇಕಾದರೂ ಅಲಂಕರಿಸಬಹುದು, ಆದರೆ ಸ್ಪೀಕರ್, ಸಭಾಪತಿ, ಉಪಸಭಾಪತಿ ಆಗುವುದು ಹೆಮ್ಮೆಯ ವಿಚಾರ, ಇದೊಂದು ವಿಶಿಷ್ಟ ಗೌರವ ಎಂದು ಬಣ್ಣಿಸಿದರು. ಭಟ್ಕಳ ಶಾಸಕ ಮಂಕಾಳ ವೈದ್ಯ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಕಾಳ ವೈದ್ಯ ಅವರ ಹೆಸರನ್ನು ಪ್ರಸ್ತಾಪಿಸಿದರೆ ಸಚಿವ ಲಕ್ಷ್ಮಣ್ ಸವದಿ ಅನುಮೋದಿಸಿದರು. ಬಳಿಕ ಸಭಾಧ್ಯಕ್ಷರು ಧ್ವನಿಮತದ ಮೂಲಕ ಪ್ರಸ್ತಾವ ಅಂಗೀಕಾರಗೊಂಡಿದ್ದು ಮಂಕಾಳ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ನೂತನ ಉಪಸಭಾಧ್ಯಕ್ಷರನ್ನು ಪೀಠಕ್ಕೆ ಕರೆದೊಯ್ದು ಆಸೀನಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಖಂಡಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಪಕ್ಷಾತೀತವಾಗಿ ಸಿಬಿಐ ತನಿಖೆಗೆ ಒತ್ತಾಯಿಸಲಾಗಿದೆ. ವಿಷಯ ಪ್ರಸ್ತಾಪಿಸಿದ ಎಐಎಡಿಎಂಕೆ ಶಾಸಕ ಮಾಜಿ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ, ಕರ್ನಾಟಕದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೂವರು ತಮಿಳರ ಮೇಲೆ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ. ಇದು ತಮಿಳುನಾಡು ಕರ್ನಾಟಕ ಗಡಿ ಬಳಿ ನಡೆದಿರುವುದರಿಂದ ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಆರೋಪಿಗಳು ದನಗಳನ್ನು ಹುಡುಕಲು ಪ್ರವೇಶಿಸಿದ್ದಾರೆ ಎಂದು ಸಮರ್ಥಿಸಿಕೊಂಡ ಅವರು 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸಿದೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನಸಭಾ ಅಧಿವೇಶನದಲ್ಲಿ ಒಗ್ಗಟ್ಟಿನ ಹೋರಾಟ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನು ವಜಾಗೊಳಿಸಿ 184 ಕೋಟಿ ರೂಪಾಯಿಗಳನ್ನು ರಾಜ್ಯ ಖಜಾನೆಗೆ ಮರಳಿ ತರುವವರೆಗೆ ಆಂದೋಲನ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ನಾಗೇಂದ್ರ ಅವರನ್ನು

0: ಸಂಪುಟಕ್ಕೆ ಸೇರಿಸಿಕೊಳ್ಳುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಅವರು ಪ್ರಶ್ನಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆಯು ರಾಜ್ಯಕ್ಕೆ ನುಂಗಲಾರದ ತುತ್ತಾಗಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟೆಯಲ್ಲಿ 109 ಅಡಿ ಅಂದರೆ ಕೇವಲ 31 TMC ನೀರಿದ್ದು ನೀರಿನ ಮಟ್ಟ ದಿನೇ ದಿನೇ ಕ್ಷೀಣಿಸುತ್ತಿದೆ. ಈ ಪೈಕಿ ಆದೇಶದಂತೆ ನೀರು ಬಿಟ್ಟರೆ 8 TMC ನೀರು ತಮಿಳುನಾಡಿನ ಪಾಲಾಗಲಿದ್ದು 6 TMC ಡೆಡ್ ಸ್ಟೋರೇಜ್ ನೀರಾಗಿದೆ. ಉಳಿದ 17 TMC ನೀರನ್ನು ಕುಡಿಯಲು ಬಳಕೆ ಮಾಡಿದರೂ ಕಾವೇರಿ ನೀರನ್ನೇ ನಂಬಿರುವ ಮಂಡ್ಯ, ಬೆಂಗಳೂರು, ಮೈಸೂರು ನಗರಕ್ಕೆ ಕುಡಿಯುವ ನೀರಿಗೂ ಸಂಚಕಾರ ಎದುರಾಗಲಿದೆ. ಈ ನಡುವೆ ಕೆಆರ್ಎಸ್ನಲ್ಲಿ ಹೊರ ಹರಿವಿನ ಪ್ರಮಾಣ ದಿಢೀರ್ ಏರಿಕೆ ಕಂಡಿದ್ದು 4917 ಕ್ಯೂಸೆಕ್ ನೀರು ನದಿಗೆ ಹರಿಯುತ್ತಿದೆ. ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಮತ್ತು ಮುತ್ತತ್ತಿ ಬಳಿ ತಮಿಳುನಾಡಿನತ್ತ ಹೋಗುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿದೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುತ್ತಿದೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ಸಹಯೋಗದಲ್ಲಿ ಸಮರ್ಥನಂ ಟ್ರಸ್ಟ್ನ ವತಿಯಿಂದ ವಿಶೇಷಚೇತನರು ಸೇರಿದಂತೆ ಆಸಕ್ತ ಯುವಜನರಿಗಾಗಿ ಉದ್ಯೋಗ ಮೇಳ ಏರ್ಪಡಿಸಲಾಗಿತ್ತು. ಸೆಂಟ್ರಲ್ ಕಾಲೇಜಿನ ನೂತನ ಶೈಕ್ಷಣಿಕ ವಿಭಾಗದ ಕಟ್ಟಡದಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳವನ್ನು ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ನಿರ್ದೇಶಕಿ ಪ್ರೊಫೆಸರ್ ರೀತಿಕಾ ಸಿನ್ಹಾ ಉದ್ಘಾಟಿಸಿದರು. ವಿಶೇಷಚೇತನರು ಸಕಾರಾತ್ಮಕ ಮನೋಭಾವ ಮತ್ತು ಆತ್ಮವಿಶ್ವಾಸದಿಂದ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದ ಅವರು ಅಗತ್ಯ ಸಂವಹನ ಕೌಶಲ್ಯವನ್ನು ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ ಎನ್ ಯಾದವಾಡ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಪ್ರತಿಮಾ. ನಮಸ್ತೆ ಕಾವ್ಯ. ಆಓ ಬೈಠೋ ಪ್ರತಿಮಾ, ಮುಜೆ ಯಹ ಬತಾವೋ ಕಿ ಆಜ್ ಹಮೆ ಕೌನ್ ಸಾ ಪಾಠ ಪಡೆಂಗೆ.
3: ಆಜ್ ಹಮೆ ಆಪ್ ಏಕ್ ಸುಂದರ್ ಕವಿತಾ ಪಢಾಯೆ ಗುರುಜಿ.
1: ಹೌದು ಗುರುಜಿ, ನಮಗೆ ಒಂದು ಸರಳ ಹಾಗೂ ಸುಂದರ ಕವಿತೆಯನ್ನು ಹೇಳಿಕೊಡಿ.
2: ತುಮ್ ದೋನೋ ಸೇ ಮೈ ಸಹಮತ್ ಹೂಂ. ಆಜ್ ಮೈ ತುಮ್ ಲೋಗೋಂ ಕೋ ಸುಭದ್ರಾ ಕುಮಾರಿ ಚೌಹಾನ್ ದ್ವಾರಾ ರಚಿತ ಮೇರಾ ಜೀವನ್ ನಾಮಕ ಕವಿತಾ ಪಢಾಂಗಾ.
1: ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಲ್ವಾ ಗುರುಜಿ?
2: ಹೌದಮ್ಮ, ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಂತ. ಕವಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಅಪನೆ ಜೀವನ್ ದರ್ಶನ್ ಪರ್ ವಿಚಾರ ವ್ಯಕ್ತ ಕರ್ತೆ ಹುಯೆ ಇಸ್ ಕವಿತಾ ಕಿ ರಚನಾ ಕಿ ಹೈ. ಕ್ಯಾ ತುಮ್ ಬತಾ ಸಕ್ತಿ ಹೋ ಇಸ್ ಕವಿತಾ ಮೇ ಕವಿತ್ರಿ ನೆ ಕ್ಯಾ ಕಹಾ ಹೈ?
1: ನಹೀ ಗುರುಜಿ, ಮೈ ನಹೀ ಜಾನ್ತಿ.
3: ಮೈ ಬತಾತಿ ಹೂ ಗುರುಜಿ, ಕವಯಿತ್ರಿ ಕಹತಿ ಹೈ ಕಿ ಮೈನೆ ಜೀವನ್ ಮೇ ಹಸನಾ ಹಿ ಸೀಖಾ ಹೈ, ಮೈ ರೋನಾ ನಹೀ ಜಾನ್ತಿ. ಮೇರಾ ಜೀವನ್ ಪ್ರತಿಪಲ್ ಸೋನಾ ಬರಸ್ತಾ ಹೈ, ಮೈ ಅಬ್ ತಕ್ ಯಹ ನಹೀ ಜಾನ್ ಪಾಯಿ ಕಿ ಆಖಿರ್ ದುಃಖ ಹೋತಾ ಕ್ಯಾ ಹೈ, ಪೀಡಾ ಕ್ಯಾ ಹೈ, ಚಿಂತಾಯೆ ಜೀವನ್ ಮೇ ಕಿಸ್ ಪ್ರಕಾರ ಖೇಲ್ ಖೇಲ್ತಿ ಹೈ.
2: ಬಹುತ್ ಅಚ್ಚಾ. ಚಲೋ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ ಹಮೇ ಕನ್ನಡ ಮೇ.

0: ಬತಾವ ದೇಖೆಂಗೆ?
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ನಾನು ಜೀವನದಲ್ಲಿ ನಗುವುದನ್ನು ಮಾತ್ರ ಕಲಿತಿರುವೆ, ಅಳು ಏನೆಂಬುದನ್ನೇ ನಾನು ಅರಿತಿಲ್ಲ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ. ಈ ದುಃಖ, ದುಮ್ಮಾನ ಹಾಗೂ ಚಿಂತೆ ಏನೆಂಬುದೇ ನನಗೆ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
0: ಪ್ರತಿಮಾ, ಕವಿಯತ್ರಿ ಅವರು ಕ್ಯಾ ಕಹತಿ ಹೇ?
2: ಕವಯತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಕಹತಿ ಹೇ ಕಿ ಲೋಗ್ ಕಹತೆ ಹೇ ಕಿ ಸಂಸಾರ ನಿಸ್ಸಾರ ಹೇ ಔರ್ ಮಾತ್ರ ಏಕ್ ಧೋಖಾ ಹೇ ಪರಂತು ಮುಜೆ ಇಸ್ಮೇ ವಿಶ್ವಾಸ್ ನಹಿ ಹೇ ಮೇರೆ ಮತ್ ಮೇ ಸಂಸಾರ ಆನಂದ ಕಾ ಸಾಗರ್ ಹೇ.
0: ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಹಮೇ ಕನ್ನಡ ಮೇ ಬತಾವೋ ದೇಖೆಂಗೆ?
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಹೇಳ್ತಾರೆ, ಜಗದ ಜನರೆಲ್ಲ ಪ್ರಪಂಚ ನಿಸ್ಸಾರವಾಗಿದೆ, ಜಗದ ತುಂಬೆಲ್ಲ ಮೋಸ ವಂಚನೆ ತುಂಬಿದೆ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಜಗವೆಲ್ಲ ಆನಂದದ ಸಾಗರ, ಎಲ್ಲಿ ನೋಡಿದರಲ್ಲಿ ಸಂತೋಷ ತುಂಬಿ ತುಳುಕುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
0: ಬಹುತ್ ಅಚ್ಚಾ, ಕವಿತಾ ಕಾ ಸಾರ್ ಜಾನ್ನೆ ಕೆ ಬಾದ್ ಮೇ ಹಮ್ ಇಸ್ ಕವಿತಾ ಭಾಗ್ ಕೋ ದೇಖೆಂಗೆ. ಚಾರ್ ಪಂಕ್ತಿಯಾ ಮೈ ಪಡ್ಕರ್ ಸುನಾತಾ ಹೂ, ತುಮ್ ಲೋಗ್ ಗೌರ ಸೆ ಸುನ್ತೆ ಜಾನಾ. ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ. ವಿನ್ ಪಂಕ್ತಿಯೋ ಕೋ ತುಮ್ ಭೀ ಏಕ್ ಬಾರ್ ಪಡ್ಕರ್ ಸುನಾವೋ ಪ್ರತಿಮಾ ದೇಖೆಂಗೆ?
2: ಠೀಕ್ ಹೈ ಗುರುಜಿ, ಸುನಾತಿ ಹೂಂ. ಮೈನೆ ಹಸನಾ ಸೀಖಾ ಹೈ ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ.
0: ಇನ್ ಪಂಕ್ತಿಯೋ ಕಾ ಸಾರಾಂಶ ಜಾನ್ನೆ ಸೆ ಪಹಲೆ ಇನ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೇಂಗೆ. ಹಸನ ಅಂದರೆ ನಗುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ, ರೋಣ ಅಂದರೆ ಅಳುವುದು, ಬರಸನ ಅಂದರೆ ಮಳೆ ಬರುವುದು ಅಂತ, ಇನ್ನು ಪಲ್ ಅಂದರೆ ಕ್ಷಣ, ಸೋನ ಅಂದರೆ ಬಂಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಠಿಣ ಶಬ್ದಕ್ಕೆ ಅರ್ಥ ಜಾನ್ನೆಕ್ಕೆ ಬಾದ ಮೇ ಪ್ರತಿಮಾ ಕ್ಯಾ ತುಮ್ ಇನ್ ಪಂಕ್ತಿಯೋ ಕಾ ಸಾರಾಂಶ ಬತಾ ಸಕ್ತಿ ಹೋ ಹಮ್ ಲೋಗೋ ಕೋ?
2: ಬತಾತಿ ಹೂಂ ಗುರುಜಿ. ಕವಯಿತ್ರಿ ಕಹತಿ ಹೈ ಕಿ ಮೈ ಸದಾ ಹಸನಾ ಜಾನ್ತಿ ಹೂಂ, ರೋನಾ ಮೈ ಜಾನ್ತಿ ಹೀ ನಹಿ ಹೂಂ, ಜಿಂದಗಿ ಕೆ ಹರ್ ಪಲ್ ಆನಂದ ಹೀ ಆನಂದ ಹೈ, ಮೇರೆ ಜೀವನ್ ಮೇ ಸೋನಾ ಬರಸ್ತಾ ಹೈ.
0: ಬಹುತ್ ಅಚ್ಚಾ, ಕಾವ್ಯ ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಕನ್ನಡ ಮೇ ಬತಾವೋ ಹಮೇ ದೇಖೆಂಗೆ?
1: ಸರಿ ಗುರುಜಿ, ಕವಿಯತ್ರಿ ಹೇಳ್ತಾರೆ, ನನಗೆ ನಗುವುದು ಮಾತ್ರ ಗೊತ್ತು, ಅಳುವುದು ನನಗೆ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಜೀವನದಲ್ಲಿ ಪ್ರತಿ ಕ್ಷಣ ಆನಂದದಿಂದ ತುಂಬಿದೆ, ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ.
0: ಬಹುತ್ ಅಚ್ಚಾ, ಹಮ್ ಅಪನಿ ಕವಿತಾ ಕೋ ದೇಖನೆ ಸೆ ಪಹಲೆ ಏಕ್ ದೋ ವ್ಯಾಕರಣ ಕಿ ಬಾತೋ ಕೋ ಭೀ ದೇಖೆಂಗೆ. ಮೈ ಕುಛ್ ಶಬ್ದ ದೇತಾ ಹೂಂ, ಉನ್ ಶಬ್ದೋ ಕೆ ಲಿಯೆ ತುಮ್ ಲೋಗ್ ಲಿಂಗ ಬದಲ್ ಕರ್ ಬತಾ ದೇನಾ. ಏಕ್ ಬಾತ್ ಯಾದ ರಖಿಯೇಗಾ, ಹಿಂದಿ ಮೇ ಮಾತ್ರ ದೋ ಲಿಂಗ ಹೈ, ಸ್ತ್ರೀಲಿಂಗ ಔರ್ ಪುಲ್ಲಿಂಗ. ಕನ್ನಡದಲ್ಲಿ ಮೂರು ಲಿಂಗಗಳಿವೆ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕ ಲಿಂಗ ಅಂತ. ನಿರ್ಜೀವ ವಸ್ತುಗಳನ್ನು ಕನ್ನಡದಲ್ಲಿ ನಪುಂಸಕ ಲಿಂಗದ ಶ್ರೇಣಿಗೆ ಸೇರಿಸಲಾಗುತ್ತೆ. ಉದಾಹರಣೆಗೆ ಮನೆ, ಹೊಲ, ಗಿಡ, ಮರ, ಕಲ್ಲು, ಮಣ್ಣು, ಹಣ್ಣು, ಕಾಯಿಗಳನ್ನು ನಾವು ನಪುಂಸಕ ಲಿಂಗದಲ್ಲಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ಮನೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಮನೆ ಚೆನ್ನಾಗಿದ್ದಾನೆ ಅಥವಾ ಮನೆ ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇ ಹಿಂದಿಯಲ್ಲಿ ಹಾಗಲ್ಲ, ಕೇವಲ ಎರಡೇ ಲಿಂಗಗಳಿರೋದ್ರಿಂದ ಮನೆ ಅಂದರೆ ಘರ್ ಶಬ್ದ ಪುಲ್ಲಿಂಗ ಆಗಿರೋದ್ರಿಂದ ತುಮಾರ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಘರ್ ಅಚ್ಚಿ ಹೇ ಅಂತ ಹೇಳೋದಿಲ್ಲ, ಯಾಕೆಂದರೆ ಇಲ್ಲಿ ಕೇವಲ ಎರಡೇ ಎರಡು ಲಿಂಗ ಆಗೋದ್ರಿಂದ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಅರ್ಥವಾಯ್ತಾ ಕಾವ್ಯ ನಿನಗೆ?
1: ಅರ್ಥವಾಯ್ತು ಗುರುಜಿ.
0: ತಬ್ ಚಲೋ ಮೈ ತುಮೆ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲಿಂಗ ಬದಲ್ ಕರ್ ಬತಾ ದೇನಾ. ಉದಾಹರಣೆಗೆ ಚಾಚಾ ಕಾ ಹೋತಾ ಹೈ ಚಾಚಿ, ತುಮಾರ ಲಿಯೆ ಪಹಲಾ ಶಬ್ದ ಹೈ ಭಾಯಿ
1: ಬಹನ್,
0: ಮಾತಾ
1: ಪಿತಾ,
0: ಬಾಲಕ
1: ಬಾಲಿಕಾ,
0: ಕವಿ
1: ಕವಿಯತ್ರಿ,
0: ಗಾಯಕ
1: ಗಾಯಿಕಾ,
0: ಸೇವಕ
1: ಸೇವಿಕಾ,
0: ಆದಮಿ
1: ಔರತ್,
0: ನರ್
1: ನಾರಿ,
0: ಲೇಖಕ
1: ಲೇಖಿಕಾ,
0: ಬಕರ
1: ಬಕ್ರಿ,
0: ಮಾಮ
1: ಮಾಮಿ,
0: ಲಡಕ
1: ಲಡ್ಕಿ,
0: ಕಾಮವಾಲ
1: ಕಾಮವಾಲಿ,
0: ಶಿಕ್ಷಕ
1: ಶಿಕ್ಷಿಕಾ.

0: ಅಂತ ನಿರಂತರ ಅಂತ ಕನ್ನಡದಲ್ಲಿಯೂ ಹೇಳ್ತೀವಿ. ಹಾಗೆ ನೋಡಿದರೆ ಇನ್ ಪಂಕ್ತಿಯೋಂಕು ತುಂಬಿ ಏಕ್ ಬಾರ್ ಪಡ್ಕರ್ ಸುನಾವು ಪ್ರತಿಮಾ ದೇಖೆಂಗೆ.
1: ಠೀಕ್ ಹೈ ಗುರುಜಿ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ, ರಹತೆ ಮೇರೆ ಜೀವನ್ ಮೇ, ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ, ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ.
0: ಬಹುತ್ ಸುಂದರ ಪಂಕ್ತಿಯಾ ಹೈನ, ಏಕ್ ಬಾರ್ ಮೈ ಭಿ ಪಡ್ಕರ್ ಸುನಾತಾ ಹೂ ಸುನು. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ, ರಹತೆ ಮೇರೆ ಜೀವನ ಮೇ, ಉಲ್ಲಾಸ ವಿಜಯ ಕಾ ಹಸ್ತ ಮೇರೆ ಮತವಾಲೆ ಮನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತ ಮೇರೆ ಮತವಾಲೆ ಮನ್ ಮೇ. ಇನ್ ಪಂಕ್ತಿಯೋ ಕೋ ಕವಿತ್ರಿ ಸುಭದ್ರಾ ಚೌಹಾನ್ ಕಹತಿ ಹೈ ಕಿ ಮೇರೆ ಜೀವನ ಮೇ ಸದೈವ ಉತ್ಸಾಹ ಕಿ ಲಹರ ಉಮಡತಿ ರಹತಿ ಹೈ, ಮೇರೆ ಜೀವನ ಮೇ ಸದೈವ ಉತ್ಸಾಹ ಕಿ ಲಹರ ಉಮಡತಿ ರಹತಿ ಹೈ, ಜೀವನ ಉಲ್ಲಾಸ ಅವರ ವಿಜಯ ಕೆ ಆನಂದ ಸೆ ಪ್ರಫುಲ್ಲಿತ ರಹತಾ ಹೈ.
2: ನನಗೆ ಕನ್ನಡದಲ್ಲಿ ಹೇಳಿ ಗುರುಜಿ.
0: ಸರಿ ಮಾ ಹೇಳ್ತೀನಿ ಕೇಳು. ಇಲ್ಲಿ ಕವಿಯತ್ರಿ ಹೇಳ್ತಾರೆ, ನನ್ನ ಜೀವನದಲ್ಲಿ ಯಾವಾಗಲೂ ಉತ್ಸಾಹ ತುಂಬಿ ತುಳುಕುತ್ತದೆ, ಆನಂದ ಹಾಗೂ ಉಲ್ಲಾಸದಿಂದ ನಾನು ನಗು ನಗುತ್ತಾ ಇರ್ತೇನೆ ಅಂತ. ಬಚ್ಚು ಅಬ್ ತುಮ್ ಲೋಗೋ ಕೋ ಕುಛ್ ಏಕ್ ಸವಾಲ್ ಪೂಛತಾ ಹೂ, ತುಮ್ ಲೋಗ್ ಉನ್ ಸವಾಲೋ ಕೆ ಲಿಯೆ ಜವಾಬ್ ದೇನಾ. ಸವಾಲ್ ಪ್ರತಿಮಾ ತುಮ್ಸೆ ಹೈ, ಮುಜೆ ಯಹ ಬತಾವೋ ಕಿ ಕವಿತ್ರಿ ನೇ ಕ್ಯಾ ಸೀಖಾ ಹೈ.
1: ಕವಯಿತ್ರಿ ನೇ ಹಸನಾ ಸೀಖಾ ಹೈ.
0: ಜೀವನ್ ಕೆ ಸಾಥಿ ಕೌನ್ ಕೌನ್ ಹೈ?
1: ವಿಶ್ವಾಸ್ ಪ್ರೇಮ್ ಸಾಹಸ್ ಜೀವನ್ ಕೆ ಸಾಥಿ ಹೈ.
0: ಇಸ್ ಕವಿತಾ ಕಿ ಕವಿತ್ರಿ ಕೌನ್ ಹೈ?
1: ಇಸ್ ಕವಿತಾ ಕಿ ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಹೈ.
0: ಇಸ್ ವಾಕ್ಯ ಕೋ ಕನ್ನಡ ಮೇ ಅನುವಾದ ಕರೋ ಕಾವ್ಯ ದೇಖೆಂಗೆ.
2: ಈ ಕವಿತೆಯ ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್.
0: ಬಹುತ್ ಅಚ್ಚಾ, ಇಸಿ ಕೆ ಸಾಥ್ ಹಮ್ ಆಜ್ ಕಾ ಪಾಠ ಯಹೀ ಪರ್ ಸಮಾಪ್ತ ಕರೆಂಗೆ.
3: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ, ನಮಸ್ತೆ.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
5: ನಡೆಸಿಕೊಟ್ಟವರು ಎಚ್ ಎನ್ ಯಾದವಾಡ್, ಇವರೊಂದಿಗೆ ಭಾಗವಹಿಸಿದವರು ಪ್ರತಿಮಾ ಹಾಗೂ ಎಸ್ ಎಂ ಕಾವ್ಯ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ವಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ ಸಂಜೆ 6:30. ಕಿಸಾನ್ ವಾಣಿ ಕಾರ್ಯಕ್ರಮ ಸಂಜೆ 6:51. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕೃಷಿಯಲ್ಲಿ ಸಾವಯವ ಇಂಗಾಲ ಮಹತ್ವ ಕುರಿತಾಗಿ ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. 7:20 ಕೃಷಿ ರಂಗದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳಬಹುದು. 7:45 ವಿಧಾನಮಂಡಲದಲ್ಲಿ ಇಂದು. ಇನ್ನು ರಾತ್ರಿ 8:00 ಶ್ರೋತೃಗಳೇ ಗಮನಿಸಿ, ಅಂಗದಾನ ಜಾಗೃತಿ ಜುಗ್ ಜುಗ್ ಅಭಿಯಾನ ಒಂದು ಚರ್ಚೆ ಮೂಡಿಬರ್ತಾ ಇದೆ. ಈ ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:15 ದೀಪ್ತಿ ಪ್ರಸನ್ನ ಹಾಡಿರುವ ಭಾವಗೀತೆಗಳು. ಮನಿ ಟಾಕ್ ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ರಾತ್ರಿ 9:30. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ ಇದೆ. ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಅನಿರುದ್ಧ ಎಸ್ ಭಟ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಡಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ನಾಗರತ್ನ. ನಮಸ್ಕಾರ.

0: Kashvani FM Rainbow 101.3 MHz Musically yours.
1: ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಸರ್, ಈಗ ಒಂದು ಒಂದು ಪ್ರಕರಣ ಯಾವುದೋ ಒಂದು ಕೋರ್ಟ್ ಅಲ್ಲಿ ಇದೆ ಅನ್ಕೋಣ. ಆ ಯಾವ ಕೋರ್ಟ್ ಅಲ್ಲಿ ಅದು

0: ಇರುತ್ತೆ, ಆ ನನ್ನ ದಾಖಲೆ ಎಲ್ಲಿ ಸಿಗುತ್ತೆ ಅಂತ ಅನ್ನೋದು ತುಂಬಾ ಗೊಂದಲ ಇರ್ತದೆ. ಅದರ ವ್ಯಾಪ್ತಿ ಅದು ಹೇಗೆ ನಿರ್ಧಾರ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
1: ನೋಡಿ, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದ್ರೆ, ಎಲ್ರಿಗೂ ಗೊತ್ತಿರುವ ಹಾಗೆ ಎಲ್ಲ ನ್ಯಾಯಾಲಯಗಳಿಗೆ ಅತ್ಯುನ್ನತವಾದಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯ, ಮತ್ತೆ ಅದರ ಅಡಿಯಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಬರ್ತದೆ. ಇನ್ನು ನಾವು ವ್ಯಾಜ್ಯಗಳನ್ನು ಇಲ್ಲಿ ನೇರವಾಗಿ ದಾಖಲಿಸಲಿಕ್ಕೆ ಬರುವುದಿಲ್ಲ. ಯಾವುದೇ ವ್ಯಾಜ್ಯವನ್ನ ದಾಖಲಿಸಬೇಕಾದ್ರೆ ಅದರಲ್ಲಿ ಕೆಲವು ವ್ಯಾಪ್ತಿಗಳಿವೆ. ಒಂದು ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಅಂತ ಹೇಳ್ತೇವೆ, ಅಂದ್ರೆ ಪ್ರಾದೇಶಿಕ ವ್ಯಾಪ್ತಿ. ಯಾವುದೇ ಸಿವಿಲ್ ಪ್ರಕರಣ ಅಥವಾ ಕ್ರಿಮಿನಲ್ ಪ್ರಕರಣಗಳಿರಲಿ ಅಥವಾ ಯಾವುದೇ ವಿಶೇಷ ಪ್ರಕರಣಗಳಿರಲಿ, ಘಟನೆ ನಡೆದ ಸ್ಥಳ ಅಥವಾ ಆಸ್ತಿ ಇರುವಂತಹ ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾದೇಶಿಕ ವ್ಯಾಪ್ತಿ, ಅದು ತಾಲೂಕು, ಜಿಲ್ಲೆ ಅಥವಾ ರಾಜ್ಯದ ಮಿತಿಗಳನ್ನು ಹೊಂದಿದೆ. ಆಮೇಲೆ ಇನ್ನೆರಡನೇದು ಆರ್ಥಿಕ ವ್ಯಾಪ್ತಿ. ಒಂದು ನ್ಯಾಯಾಲಯವನ್ನು ನಿರ್ಧರಿಸುವಂಥದ್ರಲ್ಲಿ ಆರ್ಥಿಕ ವ್ಯಾಪ್ತಿ, ಸಿವಿಲ್ ಪ್ರಕರಣಗಳಲ್ಲಿ ಹಣದ ಮೊತ್ತ ಅಥವಾ ಆಸ್ತಿಯ ಮೌಲ್ಯವನ್ನು ಗಮನಿಸಿಕೊಂಡು ವ್ಯಾಪ್ತಿಯನ್ನು ನಾವು ಹೇಳ್ತೇವೆ. ಮೌಲ್ಯದ ಆಧಾರ ಮೇಲೆ ಆ ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತೆ. ಮತ್ತೆ ವಿಷಯವಾರು ವ್ಯಾಪ್ತಿ ಅಂತ ಹೇಳ್ತೇವೆ, ಅಂದರೆ ನಾವು ಸಬ್ಜೆಕ್ಟ್ ಮ್ಯಾಟರ್ ಜೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ. ಅಂದರೆ ಸಿವಿಲ್ ಆಸ್ತಿ ಅಥವಾ ಒಪ್ಪಂದಕ್ಕೆ, ಕ್ರಿಮಿನಲ್ ನ್ಯಾಯಾಧಿಕರಣಗಳು, ಇನ್ನು ವಿಶೇಷವಾಗಿ ಕೌಟುಂಬಿಕ ಅಥವಾ ಕಾರ್ಮಿಕ ವಿಶೇಷ ನ್ಯಾಯಾಲಯಗಳಿದ್ದೆ ಆ ರೀತಿಯ ನ್ಯಾಯಾಲಯಗಳಲ್ಲಿ ದಾಖಲಿಸಬೇಕಾಗ್ತದೆ. ಒಂದು ವೇಳೆ ಗ್ರಾಹಕ ಸಂಬಂಧಪಟ್ಟ, ಗ್ರಾಹಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಮುಂದಕ್ಕೆ ಇಡಬೇಕಾಗ್ತದೆ. ಇನ್ನು ಸ್ಥಳೀಯ ಆಧಾರದ, ಸ್ಥಳದ ಆಧಾರ ಅಂತ ಹೇಳಿದೆ, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್. ಅದು ಹೇಗೆ ಅಂದ್ರೆ, ಅಪರಾಧ ನಡೆದ್ರೆ, ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಅಪರಾಧ ನಡೆದ್ರೆ, ಬೆಂಗಳೂರಿನ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಮಾತ್ರ ಪ್ರಕರಣವನ್ನು ದಾಖಲಿಸಬಹುದು. ಅದನ್ನು ಮೈಸೂರಿನಲ್ಲಿಯೋ ಬಳ್ಳಾರಿಯಲ್ಲೋ ದಾಖಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ.
0: ಕೆಲವು ಸಲ ಈ ವಿಶೇಷ ಕೋರ್ಟ್ಗಳು ಅಂತ ಹೇಳ್ತಾರಲ್ಲ ಸರ್, ಅದು ಯಾಕೆ?
1: ನೋಡಿ, ವಿಶೇಷ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಯಾವುದು ಮದುವೆ ಅಥವಾ ಇದಕ್ಕೆ ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟಂತದ್ದು, ಕೌಟುಂಬಿಕ ವಿಷಯಗಳಿಗೆ ಅದನ್ನು ನಾವು ಫ್ಯಾಮಿಲಿ ಕೋರ್ಟ್ ಅಂತ ಹೇಳ್ತೇವೆ. ಇನ್ನು ಗ್ರಾಹಕರ ದೂರುಗಳನ್ನು ಗ್ರಾಹಕರ ಕೋರ್ಟ್ಗಳಲ್ಲಿ, ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಇಡಬಹುದಾದಂಥದ್ದು. ಅದೇ ರೀತಿ ಕಾರ್ಮಿಕರ ತಕರಾರು, ಸಂಬಳ ಅಥವಾ ಬೇರೆ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ತಕರಾರುಗಳನ್ನು ಕಾರ್ಮಿಕ ನ್ಯಾಯಾಲಯದಲ್ಲಿ, ಮತ್ತೆ ವಿಶೇಷ ಮಕ್ಕಳ ಪ್ರಕರಣಗಳು, ಮಕ್ಕಳ ಕಳ್ಳಸಾಗಾಣಿಕೆ ಅಂತ ಪ್ರಕರಣಗಳನ್ನು ಅಥವಾ ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಮಕ್ಕಳು ಒಳಗಾದರೆ, ಈಗ ಪೋಕ್ಸೋ ಅಂತ ಕಾಯ್ದೆಗಳಲ್ಲಿ ಅದಕ್ಕೆ ಸೆಷನ್ಸ್ ನ್ಯಾಯಾಲಯಗಳಲ್ಲಿ ಮಕ್ಕಳ ಪ್ರಕರಣಗಳನ್ನು ದಾಖಲು ಮಾಡಬೇಕಾಗ್ತದೆ. ಇನ್ನು ವರದಕ್ಷಿಣೆ ಪ್ರಕರಣಗಳನ್ನು ಹೆಚ್ಚಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಥವಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ದಾಖಲು ಮಾಡಿಕೊಳ್ತೇವೆ.
0: ಮತ್ತೆ ಈಗ ಯಾವ ಕೋರ್ಟಿಗೆ ಹೋಗ್ಬೇಕು ಏನಂತ ಅನ್ನೋದು ಈ ತಾವು ತಿಳಿಸಿದ ಆಧಾರದ ಮೇಲೆ ಇದೆ.
1: ಹೌದು, ನಾನು ಸರಳವಾಗಿ ಹೇಳಬೇಕಾದ್ರೆ, ನೀವು ಯಾವ ಕೋರ್ಟಿಗೆ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಗ್ಬೇಕು ಅಂದ್ರೆ ಮೂರು ಪ್ರಶ್ನೆಗಳಿವೆ. ಒಂದು, ಅಪರಾಧ ಅಥವಾ ತಕರಾರು ಯಾವ ಪ್ರದೇಶದಲ್ಲಿ ನಡೆಯಿತು, ಪ್ರಕರಣ ಯಾವ ಸಂಬಂಧಕ್ಕೆ ಅಥವಾ ಯಾವ ವಿಷಯಕ್ಕೆ ಸಂಬಂಧಿಸಿರುವಂತದ್ದು, ಮತ್ತೆ ಅಲ್ಲಿ ಪರಿಹಾರ ಕೇಳುವಂತ ಮೊತ್ತ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಆಸ್ತಿಯ ಮೊತ್ತ, ಇವುಗಳನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಮತ್ತೆ ಸೂಕ್ತ ವಕೀಲರನ್ನು ಭೇಟಿಯಾಗಿ ವಕೀಲರ ಮುಖಾಂತರ ಹೋಗುವಂಥದ್ದು ನಿಮ್ಮ ಜ್ಞಾನಕ್ಕೆ ಮತ್ತು ಸಲಹೆಗೆ ಅನುಕೂಲ.
0: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನ್ಯಾಯವಾಣಿ ಕಾರ್ಯಕ್ರಮವಾಗಿತ್ತು. ಸಮಯ ಸರಿಯಾಗಿ 3:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಹೊಂಬೆಸಿಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಸರಿಯಾಗಿ ಈ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ರಕ್ತ ಪರಿಚಲನೆಯ ಅಧ್ಯಯನ, ಇದಕ್ಕೆ ಏನಂತ ಕರೀತಾರೆ, ಅಂದ್ರೆ ಸ್ಟಡಿ ಆಫ್ ಏನು ಅಂತ ಕರೀತಾರೆ, ರಕ್ತ ಪರಿಚಲನೆಯ ಅಧ್ಯಯನವನ್ನ ಏನಂತ ಕರೀತಾರೆ ಅಂತ ನೀವು ನನಗೆ ಉತ್ತರನ ತಲುಪಿಸಬೇಕು 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

ಮೂರು ಗಂಟೆ 46 ನಿಮಿಷಗಳು ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ರಕ್ತ ಪರಿಚಲನೆಯ ಅಧ್ಯಯನ ಅಂತ ಯಾವುದನ್ನ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದೆ. ಎನ್ ಆರ್ ಪ್ರಸಾದ್ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಜೊತೆಗೆ ಸಾಕಷ್ಟು ಜನರ ಉತ್ತರ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ್ ಮತ್ತು ದಿಲೀಪ್ ಕಲ್ಯಾಣ್ಕರ್, ಚಂದ್ರಶೇಖರ್ ತಾವರೆಕೆರೆಯಿಂದ, ಬಿಂದು ಪ್ರಕಾಶ್ ಅವರು ಬಾಬಾ ಕಲ್ಯಾಣ್ ಬೆಂಗಳೂರಿಂದ, ನೇತ್ರಾ ಕೆಂಗೇರಿಯಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿಂದ, ಕಬಾಡಿ ವೆಂಕಟೇಶ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಬಿನಿಪೇಟೆಯಿಂದ, ಸುಭಾನ್ ಖೋರಿ ಹಂಪಸಾಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ಮಂಜುಳಾ ಕುಮಾರ್ ಮತ್ತು ಸೋಮಶೇಖರ್ ಶಾಮನೂರು ಬಿಳೆ ಬಾವಿಯಿಂದ, ಮಂಜುನಾಥ್ ಅವರ ಉತ್ತರ ಕೂಡ ಸರಿಯಾಗಿದೆ ಹರೀಶ್ ಮಲ್ಲೇಶ್ವರಂಯಿಂದ, ಮತ್ತು ಸದಾಶಿವ ಹುಲಗೂರ್ ಬನಶಂಕರಿಯಿಂದ, ಸುಮಿತ್ರಾ ಸಂಡೂರಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಚಂದ್ರಪ್ಪ ಉತ್ತರಳ್ಳಿಯಿಂದ, ಅನಿಲ ವಿಷ್ಣವರ್ ಉತ್ತರ ಸರಿಯಾಗಿದೆ, ಗೀತಾ ಜೋಶಿ ಕಲಬುರಗಿಯಿಂದ, ಮತ್ತು ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡವರು ಕೂಡ ಇದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಿದ್ಲಿಂಗಮೂರ್ತಿ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಮತ್ತು ಶ್ವೇತಾ ಚಟ್ಟಿಮಾನಿ ಭಾಗಮಂಡಲದಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ತೀರ್ಥಪ್ರಸಾದ್ ದೊಡ್ಡಮೆಟ್ಟಿಯಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ರಕ್ತ ಪರಿಶೋಧನೆ ಅಂದರೆ ಇಂಗ್ಲಿಷ್ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬ್ಲಡ್ ಇನ್ವೆಸ್ಟಿಗೇಷನ್ ಅಂತ ಕರೀತಾರೆ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಒಂದು ಇಂಥದ್ದೇನು ಒಂದು ಪದ ಇದೆ, ಅದೇನು ಅಂತ ಕೇಳಿದ್ದೆ ನಾನು. ಜೊತೆಗೆ ಸರಿಯಾದ ಉತ್ತರನ ಕೊಟ್ಟವರು ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಮತ್ತು ಕನಕರಾಯ ರತ್ನಪುರ ಅವರ ಉತ್ತರ ಸರಿಯಾಗಿದೆ. ವೇದಶೆಟ್ಟಿ ಕಾಳವಾರ ಅವರ ಜೊತೆಗೆ ಪ್ರಜ್ಞಾ ಗ್ರಾಮದಿಂದ, ರಾಯಚೂರಿಂದ ಯಲ್ಲಪ್ಪ ಯಾದವ್ ಅವರ ಉತ್ತರ ಕೂಡ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರಿಯಾದ ಉತ್ತರ ತಲುಪಿಸಿದ್ದಕ್ಕೆ ಅಂತ ಹೇಳ್ತಾ, ರಕ್ತ ಪರಿಚಲನೆಯ ಅಧ್ಯಯನವನ್ನು ಆಂಜಿಯೋಲಜಿ ಅಂತ ಕರೀತಾರೆ. ಸೊ ಇದು ಸರಿಯಾದ ಉತ್ತರ ಆಗಿತ್ತು. ಆಂಜಿಯೋಲಜಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಉತ್ತರ ತಲುಪಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ. ಸೊ ಇನ್ನು ಮತ್ತೆ ಇನ್ನೊಂದು ಪ್ರಶ್ನೆಗೆ ಹೋಗುವಂತಹ ಸಮಯ. ಈ ಆಡಿಯೋ ಬಿಟ್ಟನ್ನು ಕೇಳಿಸ್ಕೊಳ್ಳಿ, ಇದಾದ ನಂತರ ಪ್ರಶ್ನೆಯನ್ನು ಕೇಳ್ತೀನಿ.

ಸಂಗೀತಾ ಕಟ್ಟಿ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಭಾವಗೀತೆಯ ರಚನೆಕಾರರು ಯಾರು ಅನ್ನೋದು ಪ್ರಶ್ನೆ. ಸಂಗೀತಾ ಕಟ್ಟಿಯವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಭಾವಗೀತೆಯ ರಚನೆಕಾರರು ಯಾರು, ಯಾರು ಬರೆದಿದ್ರು ಈ ಹಾಡನ್ನ ಅಂತ ನೀವು ನನಗೆ ಉತ್ತರನ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಒಂದು ಆಡಿಯೋ ಬಿಟ್ಟನ್ನ ಕೇಳಿಸಿ ಈ ಹಾಡಿನ ರಚನೆಕಾರರು ಯಾರು ಅಂತ ಕೇಳಿದ್ದೆ. ಸುಮಾರು ಜನ ಸರಿ ಉತ್ತರ ಕಳಿಸಿಲ್ಲ, ಆದ್ರೆ ಬೇರೆ ಬೇರೆ ತರ ಅವರ ಮಾತುಗಳನ್ನ ಕಳಿಸಿದ್ದಾರೆ. ಯಾವ್ದ್ರಿ ಇದು ಹಾಡು, ಕೇಳೇ ಇರಲಿಲ್ಲ, ಎಲ್ಲಿಂದ ಹುಡುಕಿದ್ರಿ ಅಂತ ಒಂದಷ್ಟು

ಜನ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಕೊಟ್ಟವ್ರು ಯಾರು ಒಂದಿಬ್ರು ಇದಾರೆ ಅಂತ ಹೇಳ್ಬಿಡ್ತೀನಿ. ಅನಿಲ ಬಿಷ್ಟಣ್ಣನವರ ಇವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಮತ್ತೆ ಅವರ ಜೊತೆಗೆ ಸರಿಯಾದ ಉತ್ತರ ಕೊಟ್ಟವ್ರನ್ನ ನಾನಂತೂ ಹುಡುಕ್ತಾ ಇದ್ದೀನಿ. ನೇತ್ರಾ ಕೆಂಗೇರಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಯಾರ್ಡನ್ ಕೆಡೇ ಇಲ್ಲ, ನನಗಂತೂ ಗೊತ್ತಿಲ್ಲ ಅಂತ ಹರೀಶ್ ಮಲ್ಲೇಶ್ವರಂಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಬಿಂದು ಪ್ರಕಾಶ್ ಉತ್ತರ ಸರಿಯಾಗಿದೆ, ಮತ್ತೆ ಅವರ ಜೊತೆಗೆ ಸರಿಯಾದ ಉತ್ತರ ಕಳಿಸಿದವರು ತುಂಬಾ ಜನ ಇದ್ದಾರೆ, ಆದರೆ ಸರಿಯಾದ ಉತ್ತರ ಕಳಿಸಿದವರು ತುಂಬಾ ಕಡಿಮೆ ಜನ ಇದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ, ಸಮನ್ವಿತ ಸಿರಿಗೆರೆಯಿಂದ, ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು ಇಷ್ಟೇ ಜನ. ಇಷ್ಟು ಜನಕ್ಕೆ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸಮಯ 3:54. ಹಾಗಿದ್ರೆ ಯಾವುದು ಆ ಹಾಡು, ಯಾರು ಬರೆದಿದ್ದು ಅಂತ ಹೇಳ್ಬಿಡ್ತೀನಿ. ಈ ಆಡಿಯೋ ಬಿಟ್ಟನ ನಾನು ನಿಮಗೆ ಕೇಳಿಸಿದ್ದೆ. ಹಾಡನ್ನ ಬರೆದವರು ದರಾ ಬೇಂದ್ರೆ ಅವರು. ದರಾ ಬೇಂದ್ರೆ ಅವರ ರಚನೆಯ ಈ ಗೀತೆಯಾಗಿತ್ತು. ಸಂಗೀತ ಕಟ್ಟಿಯವರ ದನಿಯಲ್ಲಿ ಸಂಗೀತ ಕಟ್ಟಿ ಅವರು ಸಾಕಷ್ಟು ದರಾ ಬೇಂದ್ರೆಯವರ ಹಾಡುಗಳನ್ನ ಹಾಡಿದ್ದಾರೆ, ತುಂಬಾ ಅವರ ಹಿಟ್ ಗೀತೆಗಳು ಅಂತ. ಮುಗಿಲ ಮಾರಿಗೆ ರಾಗರತ್ಯ ಹಾಡಂತೂ ಅದ್ಭುತವಾದ ರಚನೆ, ಜೊತೆಗೆ ಅದ್ಭುತವಾದ ಹಾಡುಗಾರಿಕೆಯಲ್ಲಿ ಮೂಡಿ ಬಂದದ್ದು. ಸಂಗೀತ ಕಟ್ಟೆ ಮತ್ತೆ ದರಾ ಬೇಂದ್ರೆ ಇಬ್ರು ಧಾರವಾಡದವರು ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಷಯ. ಇದು ದರಾ ಬೇಂದ್ರೆ ಅವರ ರಚನೆಯ ಒಂದು ಹಾಡಾಗಿತ್ತು. ಸಮಯ 3:55. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಈ ಹಿಂದೆ ನಾನು ಕೇಳಿದ ಪ್ರಶ್ನೆಗೆ ದರಾ ಬೇಂದ್ರೆ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟವರಲ್ಲಿ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ರು, ಅವರ ಹೆಸರು ಮಿಸ್ ಆಗ್ಬಿಟ್ಟಿತ್ತು. ಕ್ಷಮೆ ಇರಲಿ ಅಂತ ಹೇಳ್ತಾ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ಸ್ಮರಣೆಗೆ ಅಂದ್ರೆ ನೆನಪಿಗೆ ತರೋ ನಟ ಯಾರು, ಅವರ ನಿಜವಾದ ಹೆಸರು ಏನು, ಅವರು ಸಿನಿಮಾದಲ್ಲಿ ಅವರ ಹೆಸರೇನು ಅಂತ ಕೇಳ್ತಿಲ್ಲ, ಯಾರವರು ಆ ನಟ ಯಾರು ಅಂತ ಕೇಳ್ತಾ ಇದ್ದೀನಿ. ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ನೆನಪಿಗೆ ತಂದಂತಹ ನಟ ಅವರ ಹೆಸರೇನು, ನೀವು ಉತ್ತರನ ತಲುಪಿಸಬೇಕಾಗಿರೋದು 9480909010013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ ಸರಿಯಾಗಿ 3:59 ಆಗ್ತಾ ಇದೆ. ಸರಿಯಾದ ಉತ್ತರ ಕೊಟ್ಟವರು ಯಾರ್ಯಾರು ಅಂತ ಹೇಳ್ಬಿಡ್ತೀನಿ. ಲಿಸ್ಟ್ ತುಂಬಾ ದೊಡ್ಡದಾಗೆ ಇದೆ. ಬಿಂದು ಪ್ರಕಾಶ್ ಅವರು ಮತ್ತೆ ಜಯಪುಟ್ಟಸ್ವಾಮಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮಂಜುಳಾ ಮುನಿಯಪ್ಪ ಹರೀಶ್ ಮಲ್ಲೇಶ್ವರಂ ಇಂದ, ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ರೇಣುಕಾ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ರವಿ ಬೆಟ್ಟಲ್ಲಿಯಿಂದ ಮತ್ತೆ ತಾವರೆಕೆರೆಯಿಂದ ಚಂದ್ರಶೇಖರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜಯರಾಮ್ ಟೈಲರ್ ಸಾಗರದಿಂದ, ಮಂಜುಳಾ ಕುಮಾರ್ ವಸಂತಪುರದಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಉಮಾಶಂಕರ್ ಸಾಂಬಾ, ನಾಗೇಂದ್ರ ಈಚಲಬೀಡು ಮತ್ತೆ ಪದ್ಮಶ್ರೀ ಅವರ ಕುಟುಂಬದವರ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಗೀತಾ ಜೋಶಿ ಕಲಬುರಗಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ನಂಬರ್ ಎಂಡಿಂಗ್ ವಿತ್ 44860 ದಯವಿಟ್ಟು ನಿಮ್ಮ ಹೆಸರಿನ ಜೊತೆಲಿ ನಿಮ್ಮ ಸಂದೇಶ ನಮಗೆ ತಲುಪಿದ್ರೆ ನಿಮ್ಮ ಹೆಸರನ್ನು ಓದೋಕೆ ನಮಗೂ ಖುಷಿಯಾಗುತ್ತೆ. ಅನಿತಾ ಬಚ್ಚನ್ ಅವರ ಉತ್ತರ ಸರಿಯಾಗಿದೆ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ. ಜೊತೆಗೆ ಓಕೆ, ಹರಿಹರನ್ ವಿಜ್ಞಾನ ನಗರದಿಂದ ಜಾಫರ್ ಅವರು ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಬಿ ಎಂ ವಿಶ್ವನಾಥ್ ಅವರು, ಸುಬ್ರಹ್ಮಣ್ಯ ಜಯಂತ್, ನವ್ಯಶ್ರೀ, ಮಹೇಶ್ ಜಯಮ್ಮ, ವಿಜಯ ಸತೀಶ್ ಅವರು ಮತ್ತು ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಸರಿಯಾಗಿ 4:00 ಆಗ್ತಾ ಇದೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಉತ್ತರ ಹೇಳ್ರಿ ಸರಿಯಾದ ಉತ್ತರ ಅಂತ ಕೇಳ್ತಾ ಇದ್ದಾರೆ. ಹಂಗೆ ಖಂಡಿತ ಹೊರಡಲ್ಲ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನು ಗುರುತಿಸಿ ಅವರು ಯಾರು ಅನ್ನೋದನ್ನ ನೆನಪಿಗೆ ತಂದ ನಟ ಯಾರು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಗಿತ್ತು ಟೆನಿಸ್ ಕೃಷ್ಣ ಅವರು. ಯಾರು ಜೀವನ ಚೈತ್ರ ಚಿತ್ರದಲ್ಲಿ ರಾಜ್ಕುಮಾರ್ ಅವ್ರನ್ನ ಗುರುತಿಸಿ ಅವ್ರು ಯಾರು ಅನ್ನೋದನ್ನ ವಾಪಸ್ ನೆನಪಿಸ್ತಾರೆ. ಟೆನಿಸ್ ಕೃಷ್ಣ ಅವರ ಹೆಸರು ಪುಟ್ಟ ಜೋಯಸ್ ಅಂತ ಆಗಿತ್ತು ಈ ಚಿತ್ರದಲ್ಲಿ. ಇದು ಈ ಸಿನಿಮಾದ ವಿಷಯ ಆಗಿತ್ತು. ಸಮಯ 4:00 ಆಗ್ತಾ ಇದೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲು 101.3.

0: Akashvani FM Rainbow 101.3 MHz musically yours.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸಮಯ 4:04 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಬೆಂಗಳೂರು ಬಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರಾ.

0: 4:14 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ ಬೋ ಕನ್ನಡ ಕಾಮನಬಿಲ್ಲು 101.3. ಬಿಸ್ನೆಸ್ ಬಸ್ ಅಲ್ಲಿ ನಾವಿದ್ದೀವಿ. ಬಿಸ್ನೆಸ್ ಬಗ್ಗೆ ಮಾತಾಡುವಾಗ ಯಾವ್ಯಾವ ಬಿಸ್ನೆಸ್ ಎಲ್ಲ ಮಾಡಬಹುದು, ಆ ಬಿಸ್ನೆಸ್ ಮಾಡಬಹುದು, ಈ ಬಿಸ್ನೆಸ್ ಮಾಡಬಹುದು, ಇದಕ್ಕೆ ಇನ್ವೆಸ್ಟ್ ಎಷ್ಟು ಮಾಡಬೇಕು, ಏನೇನೆಲ್ಲ ಚಾಲೆಂಜಸ್ ಇರುತ್ತೆ, ಈ ವಿಷಯಗಳನ್ನೆಲ್ಲ ಸಾಕಷ್ಟು ಸಲ ಈಗಾಗಲೇ ಮಾತಾಡಾಗಿದೆ. ಆದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು ಅಥವಾ ನಮಗೆ ಲಾಭ ಬರೋದು ಇದೆಲ್ಲನೂ ತುಂಬ ಸಾಮಾನ್ಯವಾಗೇ ಇರುತ್ತೆ. ಲಾಭ ಬಂದರೆ ಏನೋ ತುಂಬ ಖುಷಿ, ಸಂತೋಷವಾಗಿ ಅದನ್ನು ಎಕ್ಸೆಪ್ಟ್ ಮಾಡ್ತೀವಿ, ಆರಾಮಾಗಿರ್ತೀವಿ, ಏನು ಅಲ್ಲಿ ಅದರಿಂದ ಯಾವ ತೊಂದರೆಗಳು ಆಗಲ್ಲ. ಲಾಭ ಬಂದಾಗ ತುಂಬ ನಮಗೆ ಏನೇನು ಬೇಕೋ ಅದೆಲ್ಲವೂ ಸಿಗುತ್ತೆ. ಅದೇ ಲಾಸ್ ಆದಾಗ ನಿಜವಾಗ್ಲೂ ನಮಗೆ ಸಮಸ್ಯೆಗಳು ಎದುರಾಗುತ್ತೆ. ಎಷ್ಟೋ ಸಮಸ್ಯೆಗಳು, ನಮ್ಮ ಮೇಲೆ ಡಿಪೆಂಡ್ ಆಗಿರೋರು ಅಥವಾ ನಾವು ಯಾರಿಗೋ ಸಂಬಳ ಕೊಡಬೇಕಾಗಿರೋರು ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರ ಮನೆಯವರು ಅವರ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಏನು ಹೆಂಗೆ ಇದನ್ನು ನಿಭಾಯಿಸಬೇಕು, ಹೇಗೆ ನಿಭಾಯಿಸ್ಬೋದು, ಇದಕ್ಕೆಲ್ಲ ಪರಿಹಾರ ಏನು? ಹಾಗಿದ್ರೆ ಲಾಸೇ ಆಗಲ್ವಾ? ಖಂಡಿತ ಲಾಸ್ ಅನ್ನೋದಾಗತ್ತೆ. ಹಾಗಾದರೆ ಇದನ್ನು ಹೇಗೆ ಸಂಭಾಳಿಸಬಹುದು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಉತ್ತರ ಇದ್ದರೆ ಖಂಡಿತ ನನಗೆ ತಲುಪಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಯೇ. ಇದಕ್ಕೆ ಪರಿಹಾರ ಏನು ಅಂತ ನಾನು ಒಂದು ಪುಟ್ಟ ಪರಿಹಾರನ ಕೊಡ್ತೀನಿ, ನೀವು ನಿಮ್ಮ ಪರಿಹಾರ ಏನು ಅನ್ನೋದನ್ನು ತಿಳಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಲಾಸ್ ಆದಾಗ, ಜೀವನದಲ್ಲಿ ತೊಂದರೆ ಆದಾಗ ಅಥವಾ ಬಿಸ್ನೆಸ್ಸಲ್ಲಿ ತೊಂದರೆ ಆದಾಗ ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬಹುದು, ಮುಂಚೆನೇ ಏನೆಲ್ಲ ಮಾಡ್ಕೊಂಡಿರಬಹುದು ಅನ್ನೋಂಥ ವಿಷಯಕ್ಕೆ ನಿಮ್ಮ ಪರಿಹಾರಗಳು, ಅನುಭವಗಳು, ಅಭಿಪ್ರಾಯಗಳನ್ನು ನಾನು ನಿರೀಕ್ಷಿಸ್ತಾ ಇರ್ತೀನಿ. ನೀವು ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ರೀ ಮಾಲತಿ, ಏನ್ರಿ ನಮ್ಮ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ, ಕಾಣ್ತಾ ಇದೆಯಲ್ರಿ ಫ್ರಿಡ್ಜ್ 18,000,
2: ಅಯ್ಯೋ ನಿನ್ನ
1: ಟಿವಿ 14,000,
2: ಎಲ್ಲ ಇವಳ
1: ಈ ವಾಷಿಂಗ್ ಮೆಷಿನ್ 8,000,
2: ಶಿವನೇ ಗತಿ
1: ಗ್ಯಾಸ್ ಸಿಲಿಂಡರ್ 10,000,
2: ರಾಮ ರಾಮ
3: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
2: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

0: ಮೇಲ್ ಚೆನ್ನಾಗಿದ್ದಾರೆ ಈ ಥ್ಯಾಂಕ್ ಯು ಅಂತ ಮಂಜುಳಾ ಮುನಿಯಪ್ಪ ಅವರು ಪಂತ್ರಪಾಳ್ಯದಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಅವ್ರ ಜೊತೆಗೆ ಲಾಸ್ ಆದಾಗ ಮೊದಲು ಶಾಂತವಾಗಿ ಕೂತು ಯೋಚನೆ ಮಾಡಬೇಕು, ಯಾಕೆ ಹೀಗಾಯ್ತು, ಎಲ್ಲಿ ತಪ್ಪಾಯ್ತು ಅಂತ ತಿಳ್ಕೊಂಡು ಸರಿಪಡಿಸ್ಕೊಳ್ಬೇಕು. ಅದ್ರ ಬದಲು ದೇವಸ್ಥಾನ ವಾಸ್ತು ಅಂತ ಸುತ್ತಿದ್ರೆ ತಪ್ಪು ಕಂಡ್ರಿ, ಆತ್ಮಹತ್ಯೆ ಅಂತೂ ಮಾಡ್ಕೊಳ್ಳೇಬಾರ್ದು. ಖಂಡಿತ ಹೌದು, ಇವತ್ತು ಲಾಸ್ ಆದ್ರೂ ನಾಳೆ ಲಾಭ ಆಗಬಹುದು. ದುಡ್ಡು ಮುಖ್ಯ ಅಲ್ಲ, ಜೀವನ ಮುಖ್ಯ ಅಂತ ಮಮತಾ ನಾಗರಾಜ್ ದಾವಣಗೆರೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಖಂಡಿತ ಹೌದು, ದುಡ್ಡು ಮುಖ್ಯ ಅಲ್ಲ, ಜೀವನ ಮುಖ್ಯ. ಅಂತಹ ಯೋಚನೆಗಳು ನಮ್ಮ ಹತ್ರಕ್ಕೂ ಕೂಡ ಸುಳಿಲೇಬಾರ್ದು. ಇನ್ನು ನಾನು ಹೇಳ್ತಾ ಇದ್ದೆ ಏನು ಮಾಡಬಹುದು, ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದಾಗ ಲಾಭ ನಷ್ಟಗಳು ಇದ್ದೇ ಇರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಗೊತ್ತಾದಾಗ ಒಂದಿಷ್ಟು ಪ್ಲಾನ್ ಮಾಡ್ಕೊಳ್ಬೇಕು. ಪ್ಲಾನ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಮೊದಲು ನಾವು ಮೀಸಲು ನಿಧಿ ಅಂತ ಒಂದಿಷ್ಟು ಇರಬೇಕು, ರಿಸರ್ವ್ ಫಂಡ್. ಭವಿಷ್ಯದ ಎಷ್ಟೋ ಖರ್ಚುಗಳಿರುತ್ತೆ, ಅನಿರೀಕ್ಷಿತವಾದ ಖರ್ಚುಗಳಿರುತ್ತೆ, ಎಂತೆಂಥದ್ದು ತುರ್ತು ಪರಿಸ್ಥಿತಿಗಳಿರುತ್ತೆ, ಅಥವಾ ಆ ನಷ್ಟನ ಅನುಭವಿಸಿ ಎದುರಿಸಿ ಹೇಗೆ ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗೋಕ್ಕೆ ಒಂದಿಷ್ಟು ಸಮಯ ಬೇಕಿರುತ್ತೆ. ಆ ಸಮಯದಲ್ಲಿ ನಾವು ನಮ್ಮನ್ನು ನಂಬಿದವರು ಕೂಡ ಜೀವನ ಮಾಡಬೇಕಾಗಿರುತ್ತೆ. ಅಂತಹ ಪರಿಸ್ಥಿತಿಗೆ ಒಂದಿಷ್ಟು ಹಣ ಬೇಕಿರುತ್ತೆ. ಅದಕ್ಕೆ ಈ ಮೀಸಲು ನಿಧಿ, ರಿಸರ್ವೇಷನ್ ಫಂಡ್ ಅಂತ ಏನಿಟ್ಕೊಳ್ತೀವಿ, ಅದು ತುಂಬ ಮುಖ್ಯ ಆಗುತ್ತೆ. ಈ ರಿಸರ್ವೇಷನ್ ಫಂಡ್ ಬಗ್ಗೆ ನಿಮ್ಗೇನು ಗೊತ್ತು, ನೀವು ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾ ಇರಿ, ಇದು ಕನ್ನಡ ಕಾಮನ ಬಿಲ್ಲು 101.3.
1: ಹಲೋ. ಆ ಸುಭಾಷ್.

0: ಆಕಾಶವಾಣಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಸಮಯ 4:43 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಮೀಸಲು ಹಣ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಕೇಳಿದ್ದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು ಸಂದೇಶನ ಕಳಿಸಿದ್ದಾರೆ. ವ್ಯವಹಾರದಲ್ಲಿ ನಷ್ಟ ಆದಾಗ ಗಾಬರಿ ಆಗದೆ ಯಾವುದೇ ತರಹದ

ಖರ್ಚು ವೆಚ್ಚಗಳನ್ನು ತಕ್ಷಣವೇ ನೋಡ್ಕೊಳ್ಬೇಕು. ಯಾವುದರಿಂದ ನಷ್ಟ ಆಗಿದೆ ಅದನ್ನು ಸರಿಪಡಿಸ್ಕೊಂಡು ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಅತಿಯಾದ ಏನು ಅರ್ಜೆನ್ಸಿ ಮಾಡಬಾರ್ದು ಅಥವಾ ಉದ್ರೇಕ ಆಗಬಾರ್ದು. ಸರಿಯಾಗಿ ವ್ಯವಹಾರದಲ್ಲಿ ಯಾವುದೇ ರೀತಿಯಿಂದ ಮೋಸ ಹೋಗದೆ ಜಾಗರೂಕತೆಯಿಂದ ವ್ಯಾಪಾರ ಮಾಡಬೇಕು. ನಮ್ಮ ಖರ್ಚು ವೆಚ್ಚಗಳು ಕಡಿಮೆ ಮಾಡಿಕೊಳ್ಬೇಕು, ಇದರಿಂದ ವ್ಯವಹಾರದಲ್ಲಿ ನಷ್ಟ ಆಗೋದನ್ನು ಮುಂದೂಡಬಹುದು ಅಂತ ಸಂದೇಶನ ಕಳಿಸಿದ್ದಾರೆ. ಅನಿಲ ಬಿಷ್ಟನ್ನವರ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ರಿಸರ್ವೇಷನ್ ಫಂಡ್ ಅಂದರೆ ಭವಿಷ್ಯದ ತುರ್ತು ಅಗತ್ಯಗಳು, ಯೋಜಿತ ವೆಚ್ಚಗಳು ಅಥವಾ ಕಾನೂನುಬದ್ಧ ಬಾಧ್ಯತೆಗಳನ್ನು ಸರಿದೂಗಿಸೋಕೆ ಒಂದು ಸಂಸ್ಥೆ ಅಥವಾ ಸೊಸೈಟಿ ಅಥವಾ ಕಂಪನಿ ತನ್ನ ಲಾಭದಲ್ಲಿ ಪ್ರತ್ಯೇಕವಾಗಿ ಎತ್ತಿಡುವಂತಹ ಒಂದಿಷ್ಟು ಹಣ ಅಥವಾ ತುರ್ತು ನಿಧಿ ಅಂತ ಹೇಳ್ತಾರೆ. ಖಂಡಿತ ಹೌದು. ಶಿವಣ್ಣ ಪಿ ಒ ಬನಹಳ್ಳಿಯಿಂದ ಚಳ್ಳಕೆರೆ ತಾಲೂಕಿನಿಂದ ಸಂದೇಶನ ಕಳಿಸಿ ಹೇಳ್ತಾರೆ, ಹಾಡುಗಳು ಚೆನ್ನಾಗಿದೆ, ಧನ್ಯವಾದಗಳು. ಪಕ್ಕದಲ್ಲಿ ಸ್ವಲ್ಪ ಕಾಸಿದ್ರೆ ಕೈ ಹಿಡಿಯುತ್ತೆ ಮೇಡಮ್, ಕಷ್ಟಕಾಲಕ್ಕೆ ಹಣ ಬೇಕೇ ಬೇಕು ಅಂತ ಹೇಳ್ತಾರೆ. ಖಂಡಿತ ಹೌದು, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಎಲ್ಲ ಹಾಡುಗಳು ಚೆನ್ನಾಗಿದೆ, ಧನ್ಯವಾದ ಅಂತ ಈರಣ್ಣ ಜೇವೂರ ರಾಮಚಂದ್ರ ಅವರು ಸಂದೇಶನ ಕಳಿಸಿದ್ದಾರೆ. ಈ ಸಂದೇಶನ ಡೇವಿಡ್ ನೋ ಅವರು ಸಂದೇಶನ ಕಳಿಸಿದ್ದಾರೆ ಮುನಿರಾಬಾದಿಂದ, ಯಾವತ್ತಿಗೂ ನಾವು ನಮ್ಮ ಶಕ್ತಿ ಮೀರಿದ ಕಮಿಟ್ಮೆಂಟ್ಸ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವುದೇ ಬಿಸ್ನೆಸ್ ಆಗಿರಬಹುದು, ಮೊದಲನೇ ಎಕ್ಸ್ಪೀರಿಯನ್ಸ್ ಇರಬಹುದು, ಜಾಸ್ತಿ ಕಮಿಟ್ಮೆಂಟ್ಸ್ನ ಮಾಡಿಕೊಂಡ್ರೆ ಸಮಸ್ಯೆ ಖಂಡಿತ ನಮಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಜೊತೆಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರು ನಿಂಗಪ್ಪ ಸರಳೆ ಹಿರೇಹಡ್ಗಲಿಯಿಂದ ಹಾಡುಗಳು ಖುಷಿ ಕೊಡ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಉಮಾಶಂಕರ್ ಸಾಂಬಾ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಮೀಸಲು ಹಣ ಅಥವಾ ರಿಸರ್ವೇಷನ್ ಫಂಡ್ ಅಂತ ಏನಿದೆ, ಇದು ತುರ್ತು ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತವಾಗಿ ಬರುವ ಖರ್ಚುಗಳ ವೆಚ್ಚಗಳನ್ನ ತೂಗಿಸುವಂತದ್ದು ಆಗಿದೆ. ಯಾವಾಗಾದ್ರೂ ನಮ್ಗೆ ತುರ್ತಾಗಿರೋ ಒಂದು ಸಮಯ ಬಂದ್ರೆ, ಅದು ಮೇ ಬಿ ಕೆಲಸ ಕಳ್ಕೊಂಡಾಗಿರಬಹುದು ಅಥವಾ ಆರೋಗ್ಯದ ಸಮಸ್ಯೆಯಿಂದ ಒಂದಷ್ಟು ಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂತಹ ಸಮಯ ಇರಬಹುದು, ಆ ಟೈಮಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡೋರಿಗೆ ನೆರವಿಗೆ ಬರುತ್ತೆ. ಇನ್ನು ವ್ಯಾಪಾರದ ಭದ್ರತೆಯಲ್ಲಿ ಕಂಪನಿಗಳಿಗೆ ಏನಾದರೂ ಅಕಸ್ಮಾತ್ ಆಗಿ ನಷ್ಟ ಆದರೆ ಮುಂಬರುವ ಯೋಜನೆಗಳಿಗೆ ಬಂಡವಾಳ ಹೊಡಕೊಂದಿಷ್ಟು ಆಡಬೇಕು. ಜೊತೆಗೆ ಕೆಲಸ ಮಾಡ್ತಿರೋರಿಗೆ ಸಂಬಳ ಕೊಡೋಕ್ಕೆ ಆ ಅರ್ಜೆಂಟಿನ ಪರಿಸ್ಥಿತಿಲಿ ಒಂದಿಷ್ಟು ಹಣ ಬೇಕು. ಇದೆಲ್ಲದಕ್ಕೂ ಕೂಡ ಸಾಕಷ್ಟು ನೆರವಾಗುತ್ತೆ. ಸಮಯ 4:47. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

言えないと。言えないとんてへるばるだ。

ಸಮಯ ಸರಿಯಾಗಿ 4:56 ಇನ್ನೇನು ನಾನು ಹೊರಡುವಂತ ಹೊತ್ತು. ಬೆಂಗಳೂರು ಬಸ್ ಅಲ್ಲಿ ಬಿಸ್ನೆಸ್ ಮಾಡುವಾಗ, ವ್ಯಾಪಾರ ಮಾಡುವಾಗ ಯಾವುದು ಮುಖ್ಯ ಅಂತ ಮಾತಾಡ್ತಾ ಮೀಸಲು ಹಣ, ಮೀಸಲು ನಿಧಿ, ರಿಸರ್ವೇಶನ್ ಫಂಡ್ ಅನ್ನೋದು ಎಷ್ಟು ಮುಖ್ಯ, ಒಂದಿಷ್ಟು ಹಣವನ್ನ ಮೀಸಲಾಗಿ ಇಡೋದು ಎಷ್ಟು ಮುಖ್ಯ ಅಂತ ಹೇಳ್ತಾ ಇದ್ದೆ. ನಾವು ದುಡ್ದಿರೋ ಉಳಿದ ಹಣನ ಖರ್ಚು ಮಾಡ್ಬೇಕೇ ಹೊರತು ಮುಂದೆ ಬರೋ ಹಣದ ಮೇಲೆ ಸಾಲ ಮಾಡಿ EMI ಕಟ್ಟೋದು ಬೇಡ, ಸೇವ್ ಅಂಡ್ ಸ್ಪೆಂಡ್ ಅಂತ ಚಂದ್ರಶೇಖರ್ ಅವರು ಕುಮಾರ ಪಾರ್ಕ್ ಇಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಜೊತೆಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೆಳಗೂರಿಂದ ಬಸವರಾಜ್ ಅವರು, ರೈತರಾಗಿರೋ ಕಾರಣದಿಂದ ನಾವು ಉಳಿತಾಯ ಮಾಡೋದು ತುಂಬಾ ಕಷ್ಟ, ಸಾಲ ಮಾಡೋದು ಮತ್ತೆ ಬೆಳೆಗೆ ಹಾಕೋದು, ಬೆಳೆ ಬಂದ ನಂತರ ಮತ್ತೆ ಬಡ್ಡಿ ಕಟ್ಟಿ ಮತ್ತೆ ಅದೇ ಸಾಲನ ರಿನ್ಯೂ ಮಾಡಿಸ್ಕೊಳ್ಳೋದು, ಇದೇ ನಮಗೆ ಒಂಥರ ಉಳಿತಾಯ ಅಂದರೆ ಅಷ್ಟೇ. ಕಷ್ಟದ ಕಾಲದಲ್ಲಿ ಕೊಡ್ತಾರೆ, ಅವರೇ ದೊಡ್ಡ ಹೊರೆ ಆಗಿಬಿಡ್ತಾರೆ ನಮಗೆ, ಜೊತೆಗೆ ಅವರೇ ದೇವರಾಗಿ ಕೂಡ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಬೇಕು ಅಂದರೆ ಪ್ರಾಮಾಣಿಕತೆ, ನಿರಂತರ ಪರಿಶ್ರಮ ತುಂಬ ಮುಖ್ಯ. ಗ್ರಾಹಕರ ತೃಪ್ತಿಯೇ ಯಾವುದೇ ಯಶಸ್ವಿ ವ್ಯಾಪಾರದ ನಿಜವಾದ ಬುನಾದಿ. ಸಮಯದ ಸರಿಯಾದ ಪಾಲನೆ ಮತ್ತು ಬದಲಾಗೋ ಮಾರುಕಟ್ಟೆಗೆ ತಕ್ಕಂತೆ ಹೊಂದ್ಕೊಳ್ಳೋದು ಉದ್ಯಮಿಯ ಪ್ರಮುಖ ಗುಣಗಳು. ಕಷ್ಟಗಳನ್ನು ಎದುರಿಸಿ ಮುನ್ನಡೆದಾಗ ಮಾತ್ರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಕೆಲಸದ ಮೇಲಿನ ಶ್ರದ್ಧೆ ನಮಗೆ ಏನಿರುತ್ತಲ್ಲ, ನಮ್ಮ ವ್ಯವಹಾರದ ಅತಿ ದೊಡ್ಡ ಲಾಭ ಅಂದರೆ ಅದೇ. ಅಂದರೆ ನಾವು ಏನು ಕೆಲಸ ಮಾಡ್ತೀವಿ ಅದು ನಮ್ಮ ಲಾಭ ಆಗಿರುತ್ತೆ, ಯಾಕಂದರೆ ಅಲ್ಲಿಂದ ಪಡೆದಂಥ ಹಣ ನಮ್ಮ ಲಾಭ. ಏನು ಮಾಡ್ತೀವಿ ನಾವು, ಏನು ಮಾಡಬಲ್ಲೆವು ಅಂತ ನಮಗೆ ನಾವೇ ಒಂದು ಮಿತಿ ಹಾಕ್ಕೊಳ್ಳದೆ ಇದ್ದರೆ ಈ ಜಗತ್ತಲ್ಲಿ ಸಾಧಿಸೋಕ್ಕಾಗದೆ ಇರೋದು ಯಾವುದೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅಂತ ಮುತ್ತುರಾಜ ಅಂಗಡಿ ರಾಜಕೂರು ಕೊಪ್ಪಳ ಜಿಲ್ಲೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಸಂದೇಶ ತಲುಪಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ. ಸೊ ಬಿಸ್ನೆಸ್ ಮಾಡೋರು, ವ್ಯಾಪಾರ ಮಾಡೋರು ಮೀಸಲು ಹಣ, ಮೀಸಲು ನಿಧಿ ಅಂತ ಇಟ್ಕೊಳ್ಳೋದು ತುಂಬ ಮುಖ್ಯ ಅಲ್ವಾ. ಇದು ಇವತ್ತಿನ ಬೆಂಗಳೂರು ಬಸ್, ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ, ಕೇಳ್ತಾ ಇರಿ ಇದು FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:45. ಆತ್ಮೀಯ ಶ್ರೋತೃಗಳಿಗೆಲ್ಲ ಸಂಜೆ ಪ್ರಸಾರ ಕಾರ್ಯಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಎಲ್ಗಟ್ಟಿ. ಈ ವೇಳೆಯ ಕಾರ್ಯಕ್ರಮ ಚಿತ್ರಗೀತೆಗಳು. ಚಿತ್ರಗೀತೆಗಳೇ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿ ಬರ್ತಾವ, ಆ ನಂತರ ಚಿತ್ರಗೀತೆಗಳನ್ನು ಕೇಳುವಿರಿ.
1: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
2: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
1: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
2: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
1: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
2: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
1: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
2: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
1: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800-420-2233.
0: ಚಿತ್ರಗೀತೆಗಳಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಸಿಪಾಯಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ರಸಿಕಾ ಚಿತ್ರದಿಂದ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: 101.8 ಮೆಗಾಹರ್ಟ್ಸ್ ಗಳಲ್ಲಿ ನೀವು ಕೇಳ್ತಿದ್ದೀರಾ ಆಕಾಶವಾಣಿ ವಿಜಯಪುರ. ಚಿತ್ರಗೀತೆಗಳಲ್ಲಿ ನಾವಿದ್ದೀವಿ. ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಗಂಗಾ ಕಾವೇರಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಮತ್ತು ಸಂಗೀತ KK ಕಲ್ಯಾಣ ಅವರದ್ದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ ಇಷ್ಟುಡೇ ಸಮಯ 5:30:50. ಈಗ ಕೇಳಿ ವುಮೆನ್ಸ್ ಪ್ರೋಗ್ರಾಂ ಕಾರ್ಯಕ್ರಮದಲ್ಲಿ ಮೂಡಿ ಬರಲಿದೆ ನಿರ್ಮಲಾ ಸುರ್ಪುರ್ ಅವರ ಸಂದರ್ಶನ.
3: ಆಕಾಶವಾಣಿ ಇನ್ನು ಮುಂದೆ ಕೇಳಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖ್ದಾರ್.
4: ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದು ಆಕಾಶವಾಣಿ ವಿಜಯಪುರ ಕೇಂದ್ರದ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರ್ ಅಂತ, ಜಿಲ್ಲಾ ನಿರೂಪಣಾಧಿಕಾರಿಗಳು, ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಜಯಪುರ. ಇವರ ಒಂದು ಶಿಕ್ಷಣ MSc ಫುಡ್ ಅಂಡ್ ನ್ಯೂಟ್ರಿಷನ್, ಅದರ ಜೊತೆಗೆ PG ಡಿಪ್ಲೊಮಾ ಇನ್ ಚೈಲ್ಡ್ ರೈಟ್ಸ್ ಲಾ. ಈ ಪದವಿಗಳನ್ನು ಪಡೆದುಕೊಂಡು ನಮ್ಮ ವಿಜಯಪುರ ನಗರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಿಗೆ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾರೆ. ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರ್ ಅವರೇ, ನಮಸ್ಕಾರ ಮತ್ತು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
5: ನಮಸ್ತೆ. ಸರ್,
4: ತಾವು ಒಂದು ಮಾಹಿತಿ ಕೊಟ್ಟ ಪ್ರಕಾರ 3 ಜಿಲ್ಲೆಯಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಈಗ ವಿಜಯಪುರ ನಗರದಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಿ. ಇಲ್ಲಿ ಮೊಟ್ಟ ಮೊದಲೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಯಾವಾಗ ತಾವು ನೌಕರಿಯನ್ನ ಪಡೆದುಕೊಂಡ್ರಿ? ಪಡೆದುಕೊಂಡಾಗ ಹುದ್ದೆ ಏನಂತ ಪಡೆದುಕೊಂಡ್ರಿ ಅಂತ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕು ಮೇಡಮ್.
5: ಸರ್, ನಾನು 2002 KPSC ಮೂಲಕ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಇಲಾಖೆಗೆ ನಾನು ಕಾಲಿಟ್ಟೆ ಸರ್. ಅವಾಗಿಂದ ಇಲ್ಲಿವರೆಗೂ ನಾನು ಹಲವಾರು ಸ್ಥಳಗಳಲ್ಲಿ ಹಲವಾರು ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾಗಿ, ಸೂಪರಿಡೆಂಟ್ ಆಗಿ, ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿಯಾಗಿ ಮತ್ತು ಬ್ಲೈಂಡ್ ಸ್ಕೂಲ್ನ ಆಡಳಿತಾಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ಸರ್. ಇದಕ್ಕಿಂತ ಮುಂಚೆ 7 ನಾನು ಇಳಕಲ್ ವಿಜಯ ಮಹಾಂತೇಶ ಮಹಿಳಾ ಮಹಾವಿದ್ಯಾಲಯದಲ್ಲಿ ಗೃಹ ವಿಜ್ಞಾನ ಉಪನ್ಯಾಸಕಿಯಾಗಿ ಕೂಡ ನಾನು ಕೆಲಸ ಮಾಡಿದ್ದೀನಿ ಸರ್.
4: ಈಗ ತಾವಾಗಲೇ ನನಗೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಯ ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಿ ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ಯಾವುದಂತ ತಿಳಿಸಬಹುದಲ್ಲ ಮೇಡಮ್?
5: ಸರ್, ಈಗ ನಾನು ಕೇವಲ ಸರ್ಕಾರಿ ಸೇವೆ ಜೊತೆಗೆ ಬೇರೆ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದು ಸಮಾಜ ಸೇವೆ ಅಂದ್ರೆ ಯಾವ ರೀತಿ ಅಂತಂದ್ರೆ, ಈಗ ನಾವು ಕೆಲವೊಂದು ಕಚೇರಿ ಅವಧಿ ನಂತರ ಕೂಡ ನಾನು ಎಲ್ಲರ ಹೊರಗಡೆ ಹೋದಾಗ ಎಲ್ಲರಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಏನಾದರೂ ದೌರ್ಜನ್ಯ ಆಗ್ತಿತ್ತು ಅಥವಾ ಏನಾದರೂ ಸಮಸ್ಯೆ ಆಗ್ತಿತ್ತು ಅಂತ ಅಂತಹ ಸಂದರ್ಭಗಳಲ್ಲಿ ನಾನು ಕೆಲಸವನ್ನ ಮಾಡಿದ್ದೀನಿ. ಅವು ಉದಾಹರಣೆಗಾಗಿ ಹೇಳಬೇಕು ಅಂತಂದ್ರೆ, ನಾನು ಸಾಯಂಕಾಲ ರಾತ್ರಿ 7 ಸುಮಾರಿಗೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಗಾಂಧಿ ಚೌಕ್ನಲ್ಲಿ ಹೋಗುವಾಗ ಬಲೂನ್ ಮಾರುವಂತಹ ರಾಜಸ್ಥಾನದ 2 ಮಕ್ಕಳನ್ನ ರಕ್ಷಣೆ ಮಾಡಿ ನಾನು ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿದ್ದೀನಿ. ಅದೇ ರೀತಿ ಶಿವಗಿರಿಯಲ್ಲಿ ಶಿವರಾತ್ರಿಯಂದು ಸಾಯಂಕಾಲ ಹೋದಾಗ ಅಲ್ಲಿ 10 ಮಹಾರಾಷ್ಟ್ರದ ಬಾಲಕಿ, ಅವಳು ಖಾವಿ ವೇಷ ಧರಿಸಿ ಭಿಕ್ಷೆ ಬೇಡ್ತಾ ಇದ್ಲು, ಆ ಹುಡುಗಿಯನ್ನ ರಕ್ಷಣೆ ಮಾಡಿ ನಾನು ಅವರ ಒಂದು ಸ್ವರಾಜ್ಯಕ್ಕೆ ಮಹಾರಾಷ್ಟ್ರಕ್ಕೆ ಕೂಡ ನಾನು ಮಕ್ಕಳ ಕಲ್ಯಾಣ ಸಮಿತಿಯ ಮುಖಾಂತರ ಅಲ್ಲಿ ನಾವು ಮಗುವನ್ನ ರಕ್ಷಣೆ ಮಾಡಿ ಕಳಿಸಿದೀವಿ. ಅದಷ್ಟೇ ಅಲ್ಲದೆ ಅರೆಬೆತ್ತಲೆಯಾಗಿ ಒಂದು 35-40 ಮಹಿಳೆ ಅರೆಬೆತ್ತಲೆಯಾಗಿ ತಿರುಗಾಡ್ತಾ ಇದ್ಲು ನಮ್ಮ ಕಚೇರಿ ಎದುರುಗಡೆನೆ. ಆ 8 ಆ ಮಹಿಳೆಯನ್ನ ರಕ್ಷಣೆ ಮಾಡಿ ನಾವು ನಿರ್ಗತಿಕ ಕುಟೀರಕ್ಕೆ ಆ ಮಹಿಳೆಯನ್ನ ಅಡ್ಮಿಟ್ ಮಾಡಿದ್ವಿ. ಆಕ್ಚುಲಿ ಈ ಮಹಿಳೆಯನ್ನ ನಾವು ರಕ್ಷಣೆ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಹಲವಾರು ಸಂಸ್ಥೆಗಳು ಪ್ರಯತ್ನ ಪಟ್ಟಿದ್ರೂ ಆಗಿದ್ದಿಲ್ಲ. ಕೊನೆಗೆ ನಾನು ಕಚೇರಿಗೆ ಬರುವ ಸಮಯದಲ್ಲಿ ಈ ಮಹಿಳೆಯನ್ನ ರಕ್ಷಣೆ ಮಾಡಿದ್ದು ಉಂಟು. ಅಷ್ಟೇ ಅಲ್ಲ, ಮುದ್ದೇಬಿ

0: ತಾಲೂಕಿನ ಒಂದು ಹುಲ್ಲೂರು ಅಂಗನವಾಡಿ ಕೇಂದ್ರವನ್ನು ನಾನು ದತ್ತಕ್ಕೆ ತಗೊಂಡು ನನ್ನ ಸ್ವಖರ್ಚಿನಿಂದ 25,000 ರೂಪಾಯಿ ಖರ್ಚು ಮಾಡಿ ಅಲ್ಲಿ ಒಂದು ಚೈಲ್ಡ್ ಫ್ರೆಂಡ್ಲಿ ಪೇಂಟಿಂಗ್ ಅನ್ನು ಮಾಡಿ ಮಗುವಿನ ಶಿಕ್ಷಣಕ್ಕೆ ಒಂದು ಸಹಕಾರಿಯಾಗುವಂತಹ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ದೀನಿ. ಅದರ ಜೊತೆಗೆ ಏಕಪೋಷಕ ಮಕ್ಕಳಿಗೆ ಸಾಕಷ್ಟು ಮಕ್ಕಳಿಗೆ ನಾನು ಫೀಸ್ಗಳನ್ನು ಕೊಟ್ಟಿದ್ದೀನಿ. ಒಬ್ಬ ಬಾಲಕಿ, ಏಕಪೋಷಕ ಬಾಲಕಿ, ಅವಳು ನಮ್ಮ ಬಾಲಮಂದಿರದಲ್ಲಿ ಓದ್ತಾ ಇದ್ಲು. ಆ ಸಮಯದಲ್ಲಿ ಅವಳಿಗೆ ಬಿ ಇ ಮುಗಿಸಿದ ನಂತರ ಅವಳಿಗೆ ಕೆಲವೊಂದು ಕೋರ್ಸ್ಗಳನ್ನು ಮಾಡುವ ಅವಶ್ಯಕತೆ ಇತ್ತು. ಆ ಕೋರ್ಸ್ಗಳನ್ನು ಮಾಡಲಿಕ್ಕೆ ಧನ ಸಹಾಯ ಮಾಡಿ ಆಮೇಲೆ NGO ಮುಖಾಂತರನು ಕೂಡ ನಾನು ಅವಳನ್ನು ಧನ ಸಹಾಯವನ್ನು ತೆಗೆದುಕೊಂಡು ಅವಳು ಜಾವಾ ಕೋರ್ಸ್ ಮಾಡಿದ ನಂತರ ಈಗ ಸದ್ಯ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಅವಳು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ ಸರ್.
1: ಆಗಲೇ ಇನ್ನೊಂದಿಷ್ಟು ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹ ಪ್ರಕರಣದಲ್ಲಿ 7 ಜನರಿಗೆ ಶಿಕ್ಷೆಯನ್ನ ಕೊಡಿಸಿದ್ದೀನಿ ಅಂತ ಹೇಳಿದ್ರಿ ತಾವು, ಅದು ಪ್ರಕರಣ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಜನರಿಗೆ?
0: ಸರ್, ಇದು ವಿಜಯಪುರ ನಗರದಲ್ಲಿ ಆದಂತಹ ಒಂದು ಘಟನೆ. ಇಲ್ಲಿ ಈ ಘಟನೆಯಲ್ಲಿ ಏನು 18 ವರ್ಷದ ಒಳಗಿನ ಹುಡುಗಿ ಒಂದು ಮದುವೆ ಆಗಿದೆ ಅಂತ ನಮಗೆ ಮಾಹಿತಿ ಬಂದಾಗ ಅಲ್ಲಿ ನಮ್ಮ ಜೊತೆಗೆ ನಮ್ಮ ಇಲಾಖೆಯ ಕೆಲವೊಂದು ಸಿಬ್ಬಂದಿಗಳು ಹೋಗಿ ಆ ಮಗುವನ್ನ ರಕ್ಷಣೆ ಮಾಡಿ ಮಕ್ಕಳ ಕಲ್ಯಾಣ ಸಮಿತಿಗೆ ಒಪ್ಪಿಸಿ ಅಲ್ಲಿ ನಾವು FIR ಅನ್ನ, ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ 2006 ಪ್ರಕಾರ ನಾವು FIR ಅನ್ನ ದಾಖಲು ಮಾಡಿದ್ವಿ. ಆ ದಾಖಲು ಮಾಡಿದ ನಂತರ ಮೊನ್ನೆ 2019 ಅಲ್ಲಿ ಆ ಒಂದು ವ್ಯಕ್ತಿಗೆ ಯಾರು ಆರೋಪಿಯಾಗಿದ್ರು ಅವರಿಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ಆಯಿತು, ಆಮೇಲೆ 10,000 ರೂಪಾಯಿ ದಂಡ ಕೂಡ ಆಯಿತು. ಸರ್, ಇಲ್ಲಿ ಹೇಳಬೇಕಂದ್ರೆ ಜಿಲ್ಲೆಯಲ್ಲಿಯೇ ಪ್ರಥಮವಾಗಿ ಕೇಸ್ ಮಾಡಿದ್ದು ನಾನು 28/4/2012 ಪ್ರಥಮವಾಗಿ ಕೇಸ್ ಮಾಡಿದೆ. ಆಮೇಲೆ ಇದು ಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿನೇ ಕನ್ವಿಕ್ಷನ್ ಆಗಿದ್ದು ಕೂಡ ಇದು ಪ್ರಥಮ ಒಂದು ಪ್ರಕರಣ ಸರ್.
1: ಅಂದ್ರೆ ತಾವು ಹೇಳೋ ಪ್ರಕಾರ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಪ್ರಕರಣನೂ ಹೌದು, ಅದಕ್ಕೆ ನ್ಯಾಯ ದೊರಕಿದ್ದು ಕೂಡ ಹೌದು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ತಾವು ಆಗ್ಲೇ ಇನ್ನೊಂದು ಮಾಹಿತಿಯನ್ನ ಕೊಟ್ಟಿದ್ರಿ ನನಗೆ, ಏನಪ್ಪಾ ಅಂತಂದ್ರೆ ಪೋಕ್ಸೋ ಕಾನೂನಿನ ಅಡಿಯಲ್ಲಿ 4 ಜನ ಬಾಲಕಿಯರನ್ನ ರಕ್ಷಣೆ ಮಾಡಿ ಶಿಕ್ಷೆ ಕೊಡಿಸಿದ್ದೀನಿ ಅಂತ ಮಾಹಿತಿ ಕೊಟ್ಟಿದ್ರಿ, ಅದು ಏನು ಪ್ರಕರಣ ಅಂತ ವಿವರವಾಗಿ ಹೇಳ್ತೀರಾ?
0: ಸರ್, ವಿಜಯಪುರ ನಗರದಲ್ಲಿನೇ ಇಲ್ಲಿ ನಮಗೆ ಒಂದು ಕಾಲ್ ಬರುತ್ತೆ ಸರ್. ಒಂದು ಮಗು 14 ವರ್ಷದ ಮಗು ಗರ್ಭಿಣಿ ಆಗಿದ್ದಾಳ ಅಂತೇಳಿ, ಆ ಟೈಮ್ದಲ್ಲಿ ಆ ಮಗು ಸ್ಕೂಲಲ್ಲಿ ಇತ್ತು. ನಾವು ನಮ್ಮ ಟೀಮ್ನೊಂದಿಗೆ ಅಲ್ಲಿ ಹೋದಾಗ ಆ ಮಗು ಇತ್ತು, ಆದರೆ ಗರ್ಭಿಣಿ ಆಗಿದ್ದು ಹೌದು. ನಾವು ಮಗುವನ್ನು ಕೌನ್ಸಿಲಿಂಗ್ ಮಾಡಿದಾಗ ಆ ಮಗು ಒಪ್ಪಲಿಲ್ಲ. ಕೊನೆಗೆ ನಾವು ಅವ್ರ ವಿಚಾರ ಮಾಡಿ ಅವ್ರ ಮನೆಯವ್ರನ್ನ ಕರೆಸಿದಾಗ ಅವ್ರ ಅತ್ತೆ ಸೋದರತ್ತೆ ಬಂದ್ಲು, ಸೋದರ ಮಾವ ಬಂದ. ಬಟ್ ಅಲ್ಲಿ ಆ ಮಗುವಿಗೆ ಈ 4 ಮಕ್ಕಳಿದ್ದು ಸರ್, ಒಂದು 14 ವರ್ಷ, 12 ವರ್ಷ ಅಂತ 4 ವರ್ಷದ ಮಕ್ಕಳು, 4 ಜನ ಹೆಣ್ಮಕ್ಳು. ಈ ಮಕ್ಕಳಿಗೆ ತಾಯಿ ಮನೆ ಬಿಟ್ಟು ಹೋಗ್ಬಿಟ್ಟಿದ್ಲು, ತಂದೆ ತೀರ್ಕೊಂಡಿದ್ದ, ಹೀಗಾಗಿ ಸೋದರತ್ತೆ ಮನೆಯಲ್ಲಿ ಇದ್ರು. ಈ ಆ ಮಗುವನ್ನ ನಾವು ಕೇಳಿದಾಗ ಆ ಮಗು ಏನೂ ಉತ್ತರ ಕೊಡ್ಲಿಲ್ಲ, ಯಾರು ಇದಕ್ಕೆ ಕಾರಣ ಅಂತೇಳಿ. ಆ ಟೈಮ್ನಲ್ಲಿ ನಾವು ಮಗುವನ್ನ ರಕ್ಷಣೆ ಮಾಡಿಕೊಂಡು ಬಂದು ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಯ್ತು, ಆ ಮಗುವಿನ ಸೋದರ ಮಾವ ಆ ಒಂದು ಕೃತ್ಯಕ್ಕೆ ಕಾರಣ ಆಗಿದ್ದಾನ ಅಂತೇಳಿ. ಆ ಸಮಯದಲ್ಲಿ ನಾನು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಪೋಕ್ಸೋ ಪ್ರಕರಣದಡಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ 2012 ಈ ಒಂದು ಪ್ರಕರಣದಡಿ ನಾನು ಕೇಸನ್ನು ದಾಖಲು ಮಾಡಿದೆ. ಅದು ಕೂಡ ಇಲ್ಲಿ ನ್ಯಾಯಾಲಯದಿಂದ ಒಂದು ಆರ್ಡರ್ ಬಂತು ಸರ್. ಆ ಆರೋಪಿಗೆ ಜೀವಾವಧಿ ಶಿಕ್ಷೆ ಆಯಿತು ಹಾಗೂ 2 ಲಕ್ಷ ರೂಪಾಯಿ ದಂಡ ಆಯಿತು. ಇದರೊಟ್ಟಿಗೆ DLSA ಇಲ್ಲಿ ಆ ಮಗುವಿಗೆ 10 ಲಕ್ಷ ರೂಪಾಯಿ ಅವಾರ್ಡ್ ಆಯಿತು ಸರ್. ಅದರಲ್ಲಿ 5 ಲಕ್ಷ ರೂಪಾಯಿ ಹುಟ್ಟಿದ ಮಗುವಿನ ಹೆಸರಿನಲ್ಲಿ ಡೆಪಾಸಿಟ್ ಆಗಿಟ್ರು, ಉಳಿದ 5 ಲಕ್ಷದಲ್ಲಿ 2.5 ಲಕ್ಷ ಆ ಏನು ವಿಕ್ಟಿಮ್ ಇದ್ಲಲ್ಲ ಆ ವಿಕ್ಟಿಮಿನ ಹೆಸರಿನಲ್ಲಿ ಹಾಗೂ 2.5 FD ಇಟ್ಟರು, 2.5 ಲಕ್ಷ ಆಕೆ ಜೀವನ ಸಾಗಿಸ್ಲಿಕ್ಕೆ ಬ್ಯಾಂಕ್ನಲ್ಲಿ ಮೊತ್ತವನ್ನು ಇಟ್ಟರು ಸರ್.
1: ಈಗ ತಾವು ಹೇಳಿದ್ರೆ ಬ್ಯಾಂಕ್ ನಲ್ಲಿ ದುಡ್ಡನ್ನ ಇಟ್ಟರು ಅಂತ ಹೇಳಿ, ಈಗ ಬ್ಯಾಂಕ್ ನಲ್ಲಿ ದುಡ್ಡನ್ನ ಇಡುವಂತ ಸಂದರ್ಭದಲ್ಲಿ ಶೋಷಣೆಗೆ ಒಳಗಾದಂತ ಹೆಣ್ಣು ಮಗಳು ಇನ್ನೂ 18 ವರ್ಷ ವಯಸ್ಸಾಗಿಲ್ಲ ಅಂತಂದ್ರೆ ಅದನ್ನ ಜಾಯಿಂಟ್ ಅಕೌಂಟ್ ತೆಗಿಬೇಕಾಗತ್ತೆ. ಅದು ಆ ಅಕೌಂಟ್ ಅನ್ನ ಯಾವ ಇನ್ನೊಬ್ಬರು ಯಾರನ್ನ ಜೊತೆ ಮಾಡಿ ಹೆಸರನ್ನ ಇಟ್ರಿ
0: ಸರ್? ಈಗ ಅದನ್ನ ಹೇಳಬೇಕಾದ್ರೆ ನೀವು ಯೂಶ್ವಲಿ ನಾವು ಏನಂತಂದ್ರೆ ಸೋದರತ್ತಿನೂ ಕಡೆನೂ ಬಿಡ್ಲಿಲ್ಲ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯವರು. ಅವ್ರಿಗೊಂದು ದೂರದ ಸಂಬಂಧಿ ಒಬ್ರು ಅಜ್ಜಿ ಇದ್ರು ಸರ್, ಆ ಅಜ್ಜಿ ಕಡೆ ಬಿಟ್ರು, ಆ ಅಜ್ಜಿ ಹೆಸರಲ್ಲಿ ಮತ್ತು ಆ ಮಗುವಿನ ಹೆಸರಲ್ಲಿ. ಆಮೇಲೆ ಆ ಮಗುಗೆ ಡೆಲಿವರಿನೂ ಆಯ್ತು, ಗಂಡು ಮಗುಗೂ ಜನನ ಕೊಟ್ಲು. ಹೀಗಾಗಿ ಅಜ್ಜಿ ಮತ್ತು ಆ ಮಗುವಿನ ಹೆಸರಲ್ಲಿ ಮೇಜರ್ ಇರದೇ ಇರೋದ್ರಿಂದ ಇಟ್ರು. ಆಮೇಲೆ ಮೇಜರ್ ಆದ್ಮೇಲೆ ಅಲ್ಲಿ ಟ್ರಾನ್ಸ್ಫರ್ ಆಯ್ತು ಸರ್.
1: ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರ್ ಅವರೇ, ತಾವು ಇಷ್ಟೊಂದು ಈ ಸರ್ಕಾರಿ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಬಾಲ್ಯ ವಿವಾಹ ತಡೆ ಹಿಡಿದಂಥ ಪ್ರಕರಣಗಳನ್ನು ಮಾಡಿದರೆ, ಆಮೇಲೆ ಪೋಕ್ಸೋ ಕಾನೂನಿನಡಿಯಲ್ಲಿ ತಪ್ಪು ಮಾಡಿದಂಥ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಡಿಸಿದ್ದೀರಿ ಮತ್ತು ಬಾಲಕಿಯರನ್ನು ರಕ್ಷಣೆ ಮಾಡಿದ್ದೀರಿ, ಈಗ ತಮಗೆ ಸಮಾಜದಲ್ಲಿಂದ ಅಥವಾ ಸಮಾಜದಲ್ಲಿ ಈಗ ತಾವೇನು ಶಿಕ್ಷೆಯನ್ನು ಕೊಡಿಸಿದ್ದೀರಿ ಆ ವ್ಯಕ್ತಿಗಳಿಂದ ಏನಾದರೂ ಬೆದರಿಕೆ ಭಯ ಏನಾದರೂ ತಮಗೆ ಮಾಡಿರ್ಬೋದು ಅಂತ ನನಗನ್ನಿಸುತ್ತೆ, ಅದರ ತಾವೇ ಬಿಡಿಸಿ ಹೇಳಬೇಕು ಅದನ್ನು.
0: ಆ್ಯಕ್ಚುಲಿ ಭಯ ಅನ್ನೋಕ್ಕಿಂತ ಏನಿತ್ತು, ಭಯ ಇತ್ತು ಅವ್ರಿಗೆ, ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅಂದ ತಕ್ಷಣ ಭಯ ಇತ್ತು. ಬಟ್ ಇದು

0: ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯೊಳಗೇನು ಆರೋಪಿಗೆ 1 ವರ್ಷ ಕಠಿಣ ಜೈಲು ಶಿಕ್ಷೆ ಆಯಿತು. ಈಗ ಈ ಹಿಂದಿದ್ದಂತಹ ಟಿ ಭೂಬಾಲನ್ಸರ್ ಜಿಲ್ಲಾಧಿಕಾರಿಗಳಾಗಿದ್ರು. ಆಕ್ಚುಲಿ ಆ ಶಿಕ್ಷೆ ಒಂದು ಇದನ್ನ ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡಬೇಕು ಅಂತೇಳಿ ಎಲ್ಲಾ ಪೇಪರ್ಗಳಲ್ಲಿ ಎಲ್ಲದರಲ್ಲಿ ಪಬ್ಲಿಷ್ ಮಾಡಿದ್ರು. ಆ ಟೈಮಲ್ಲಿ ಭಯ ಆಯಿತು ನನಗೆ ಎಲ್ಲಿ ಏನಾಗುತ್ತೆ ಅಂತೇಳಿ. ಬಟ್ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಮನೋಸ್ಥೈರ್ಯವನ್ನು ನೀಡಿದ್ರು. ಹಿಂಗಾಗಿ ನಾವು ಒಂದು ನಮ್ಮ ಮೇಲಾಧಿಕಾರಿಗಳ ಮನೋಸ್ಥೈರ್ಯದೊಂದಿಗೆ ಒಂದು ಅವರು ಕೊಡುವಂತಹ ನಮ್ಗೆ ಇದಕ್ಕೆ ಸಪೋರ್ಟ್ಗೆ ನಾವು ಇದಕ್ಕೆ ಸ್ವಲ್ಪ ಭಯನೂ ಕಡಿಮೆ ಆಯಿತು. ಬಟ್ ಈಗ ಪೋಕ್ಸೋ ಪ್ರಕರಣದಲ್ಲಿ ಏನು ಜೀವಾವಧಿ ಶಿಕ್ಷೆ ಆಗಿದೆ ಅಲ್ಲ, ಅವರಂತೂ ಈಗ ಜೈಲಲ್ಲಿ ಇರೋದು. ಬಟ್ ಭಯ ಇದೆ, ಭಯ ಇಲ್ಲ ಅಂತಲ್ಲ, ಯಾಕಂದ್ರೆ ನಾನು ಮನುಷ್ಯರು, ಭಯ ಇದೆ ಯಾವಾಗ ಏನಾಗುತ್ತೆ ಅಂತ. ನನಗೂ ಫ್ಯಾಮಿಲಿ ಉಂಟು. ಬಟ್ ಆದರೂ ಆದಾಗ್ಯೂ ಏನು ಅಂತಂದರೆ ಒಂದು ಬಂಡ ಧೈರ್ಯ, ಆ ಧೈರ್ಯದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಸರ್.
1: ಅಲ್ಲ, ವೃತ್ತಿಗೆ ದ್ರೋಹ ಬಗೆಯಬಾರ್ದು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಇಷ್ಟೊಂದು ಕೆಲಸವನ್ನು ಮಾಡಿದ್ದೀರಿ, ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇಷ್ಟೆಲ್ಲ ವಿವರವಾದ ಒಂದು ಮಾಹಿತಿಯನ್ನು ಕೊಟ್ರಿ ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೇ, ತಮ್ಮ ಕುಟುಂಬದ ಪರಿಚಯವನ್ನು ಮಾಡ್ಕೋಬೋದಲ್ಲ
0: ಸರ್. ಆ್ಯಕ್ಚುಲಿ ನಮ್ಮ ತಂದೆಯವರಿಗೆ ನಾನು ಇಂಜಿನಿಯರ್ ಆಗಬೇಕು ಅನ್ನೋ, ಸಿವಿಲ್ ಇಂಜಿನಿಯರ್ ಆಗಬೇಕು ಅನ್ನೋದು ಬಹಳ ಆಸೆ ಇತ್ತು. ಬಟ್ ನನಗೆ ಆ ಸಮಯದಲ್ಲಿ ನನಗೆ ಆ ಇಂಜಿನಿಯರಿಂಗ್ ಪೋಸ್ಟ್ ಸಿಗಲಿಲ್ಲ. ಸಿಗದೆ ಇದ್ದ ಕಾರಣ ನಾನು ರೂರಲ್ ಹೋಮ್ ಸೈನ್ಸ್ ಕಾಲೇಜ್, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದಲ್ಲಿ ರೂರಲ್ ಹೋಮ್ ಸೈನ್ಸ್ಗೆ ಸೇರಿಕೊಂಡೆ. ಅಲ್ಲಿಂದ ನಂದು ಇದು ಚಲೋ ಆಯಿತು. ಅಂದರೆ ನಮ್ಮ ತಂದೆಯವರು ಹೇಳಿದರು, ನಂಗೆ ಭಾಳ ಸಪೋರ್ಟ್ ಮಾಡ್ತಿದ್ರು ನಾನು ಸಣ್ಣವಳಿದ್ದಾಗಿಂದನು. ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗಿಂದನು ಕೂಡ ಸ್ವಲ್ಪ ನಮ್ಮ ತಂದೆಯವರು ಹೇಳಿಕೊಟ್ಟದ್ದು ಏನಂದರೆ ನೈತಿಕ ಮೌಲ್ಯಗಳನ್ನು ಮತ್ತು ಯಾವ ರೀತಿ ನಾವು ಸಂಸ್ಕಾರಯುತವಾಗಿರಬೇಕು ಅಂತೇಳಿ. ನಾ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಪಾಠ ಹೇಳ್ತಿದ್ದೆ, ಟ್ಯೂಷನ್ ಹೇಳ್ತಿದ್ದೆ, ಆಮೇಲೆ ಹೂ ಕಟ್ತಿದ್ದೆ, ನಮ್ಮದೇ ಹೊಲದಲ್ಲಿ ಹತ್ತಿ ಬಿಡಿಸ್ತಿದ್ದೆ, ಇವನ್ನೆಲ್ಲ ಮಾಡ್ತಿದ್ದೆ. ಬಟ್ ನಮಗೇನು ಕಡಿಮೆ ಇರಲಿಲ್ಲ, ನಮ್ಮಲ್ಲಿ ಕೃಷಿಕ ಇದು ಭೂಮಿ ಇತ್ತು. ಆದರೂ ನಮ್ಮ ಮನೆಯವರು ಏನು ಹೇಳಿದಂತಹ ಒಂದು ಇದು ಅವ್ರು ನಾನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆಗೆ ನಮ್ಮ ತಾಯಿ, ಹಂಗೆ ಮದುವೆ ಆದಮೇಲೆ ನನ್ನ ಗಂಡ, ಯಾಕಂದರೆ ನಾವು ಏನು ಕಚೇರಿ ಅವಧಿಯಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅಷ್ಟಕ್ಕೆ ಕೆಲವೊಂದು ಪುರುಷರು ಏನು ಹೋಗ್ತಿ ಏನು ಇಷ್ಟೆಲ್ಲ ಮಾಡ್ತೀಯ ಅಂತ ಹಿಂಗೆ ಸ್ವಲ್ಪ ಏನು ಮಾಡ್ತಾರೆ. ಬಟ್ ನನ್ನ ಗಂಡ ನಂಗೆ ಭಾಳ ಅಂದರೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಕೆಲವೊಂದು ನಾನು ಸುಪ್ರಿಡೆಂಟ್ ಆದಾಗ, ಬಾಲಮಂದಿರದ ಸುಪ್ರಿಡೆಂಟ್ ಆದಾಗ ರಾತ್ರಿ 12 ಗಂಟೆಗೆ 1 ಗಂಟೆಗೆ ಕೂಡ ನಾನು ಹೋಗ್ತಾ ಇದ್ದೆ ಕೆಲಸಕ್ಕೆ. ಹೀಗಾಗಿ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ, ನನ್ನ ಮಕ್ಕಳು ಕೂಡ ನಂಗೆ ಸಪೋರ್ಟ್ ಮಾಡಿದ್ದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನಗೆ ಬಹಳ ಸಪೋರ್ಟನ್ನು ಮಾಡಿದ್ದಾರೆ ಸರ್.
1: ಈಗ ಸಪೋರ್ಟ್ ಮಾಡಿದರೆ ಅವ್ರ ಹೆಸರು ಮತ್ತೆ ಎಷ್ಟು ಜನ ಮಕ್ಕಳು ತಮಗೆ ಗೊತ್ತಾಗಲಿಲ್ಲ
0: ಸರ್. ನಮ್ಮ ಮನೆಯವರು ದೇವೇಂದ್ರ ಧನ್ಪಾಲ್ ಅಂತೇಳಿ, ಅವರು ಚೀಫ್ ಆಫೀಸರ್ ಆಗಿದ್ದಾರೆ, ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿದ್ದಾರೆ. ನನಗೆ ಇಬ್ಬರು ಮಕ್ಕಳು ಸರ್, ಮಗ ಅಭಿನಂದನ್ ಧನ್ಪಾಲ್ ಅಂತ, ಅವನು ಆರ್ಕಿಟೆಕ್ಟು, ಈಗ ಅವನು ಕೆಲಸ ಮಾಡ್ತಾ ಇದ್ದಾನೆ. ಮಗಳು ಭಾವನಾ ಧನ್ಪಾಲ್ ಅಂತೇಳಿ, ಈಗ ಅವಕ್ಕೆ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಡಿಗ್ರಿಯನ್ನು ಮುಗಿಸಿದಾಳೆ. ಅವಳಿಗೆ ಆಸೆ ಏನು ಅಂತಂದರೆ ಈಗ ಪೈಲಟ್ ಆಗಬೇಕು ಅಂತ, ಅದಕ್ಕೆ ಟ್ರೈನಿಂಗ್ ತಗೊಳ್ಳಿಕ್ಕೆ ಈಗ ಬೆಂಗಳೂರಿಗೆ ಹೋಗಲು ಸಿದ್ಧಳಾಗಿದ್ದಾರೆ ಸರ್.
1: ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೇ, ಇಷ್ಟೊಂದು ಸರ್ಕಾರಿ ಸೇವೆಯನ್ನು ಮಾಡ್ತಾ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದರ ಜೊತೆಗೆ ಸಮಾಜದ ಸೇವೆಯನ್ನು ಕೂಡ ತಾವು ಮಾಡ್ತಾ ಬಂದಿದ್ದೀರಿ. ಅದರಲ್ಲಿ ನನ್ನನ್ನು ಕಾಡುವಂಥ ಪ್ರಶ್ನೆ ಅಂತಂದರೆ, ಸಮಾಜ ಮತ್ತು ಯಾವುದೇ ಒಂದು ಸಂಘ ಸಂಸ್ಥೆಗಳು ತಮ್ಮನ್ನು ಹುಡುಕಿಕೊಂಡು ಪ್ರಶಸ್ತಿಗಳು ನೀಡಿರಬೇಕಲ್ಲ.
0: ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ 19 ವರ್ಷದೊಳಗಿನ ಮಕ್ಕಳ ಸ್ಕ್ರೀನಿಂಗ್ ಮತ್ತು ಟ್ರೇಡಿಂಗ್ ಅಂಡರ್ RBSK ಪ್ರೋಗ್ರಾಮ್ದಲ್ಲಿ ತಾಲೂಕಿನಲ್ಲಿ ಎಕ್ಸಲೆಂಟ್ ಕೆಲಸ ಮಾಡಿದ್ದಕ್ಕಾಗಿ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಕೂಡ ಕೊಟ್ಟಿದ್ದಾರೆ ಸರ್.
1: ಮತ್ತೆ ಇನ್ನೊಂದು ಹೇಳಿದ್ರಲ್ಲ, ಅಂದರೆ ಇಲ್ಲಿ ತಾವು ಕೊಟ್ಟ ಮಾಹಿತಿ ಪ್ರಕಾರ ಲೋಕಸಭಾ ಸಾರ್ವತ್ರಿಕ ಚುನಾವಣಾ 2024ರಲ್ಲೂ ಕೂಡ ತಮಗೆ ಒಂದು ಪ್ರಶಸ್ತಿ ಬಂದಿದೆ ಅಂತ ಕೇಳಲ್ಪಟ್ಟೆ ನಾನು
0: ಸರ್. ಅದು ಅಭಿನಂದನಾ ಪತ್ರ ಸರ್. 24-25 ಸಾಲಿನೊಳಗೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಬಸವನ ಬಾಗೇವಾಡಿ ಮತಕ್ಷೇತ್ರದೊಳಗೆ ನಾನು ಸೆಕ್ಟರ್ ಆಫೀಸರ್ ಆಗಿ ಕೆಲಸ ಮಾಡಿದೆ ಸರ್. ಆ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ನಿಯಮಬದ್ಧವಾಗಿ ಅಚ್ಚುಕಟ್ಟಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೀವಿ ಅಂಥೇಳಿ ಅಭಿನಂದನಾ ಪತ್ರ ಕೂಡ ಕೊಟ್ಟಿದ್ದಾರೆ ಸರ್. ಈ ಕೆಲವೊಂದು ನನ್ನ ಸರ್ಕಾರಿ ಸೇವೆಯೊಂದಿಗೆ ಸಾಮಾಜಿಕ ಸೇವೆಯನ್ನು ಮಾಡಿದ್ದನ್ನು ಆಗಿನ ಜಿಲ್ಲಾಧಿಕಾರಿಗಳಾದ YS ಪಾಟೀಲ್ ಸರ್ ಅವರು ಅದನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಅಂತ ಕೊಟ್ಟರು ಸರ್. ಸರ್ಕಾರಿ ನೌಕರಿ ಕೊಡುವಂತಹ ಒಂದು ಪ್ರಶಸ್ತಿ. ಅದೇ ರೀತಿ ಜಿ ನ್ಯೂಸ್ನವರು ಕೂಡ ನನಗೆ 2025ರಲ್ಲಿ ಜಿ ಅಚೀವರ್ಸ್ ಅವಾರ್ಡ್ ಅಂತ ಒಂದು ಈ ಸೇವೆಯನ್ನು ಗುರುತಿಸಿ ಅವರು ತಾವೇ ಕರೆದು ಕೊಟ್ಟರು ಸರ್. ಅದರ ಜೊತೆಗೆ ಇನ್ನೊಂದು ಹಾವೇರಿ ಜಿಲ್ಲೆಯಲ್ಲಿ ಕರುನಾಡ ಕಲ್ಪವೃಕ್ಷ ಫೌಂಡೇಶನ್ ವತಿಯಿಂದ ಕೊಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಸರ್.
1: ಈಗ ತಾವು ಸುಮಾರು 25 ವರ್ಷ ನಾನು ಈ ಕರ್ನಾಟಕ ರಾಜ್ಯದಲ್ಲಿ 3 ಜಿಲ್ಲೆಯಲ್ಲಿನೂ ಕೂಡ ಸರ್ಕಾರಿ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ಅಂತ ಹೇಳಿದರೆ ನನ್ನನ್ನು ಕುತೂಹಲವಾಗಿ ನಾನು ಕೇಳ್ತಿದ್ದೇನೆ. ಯಾಕಂದರೆ ಇಷ್ಟೆಲ್ಲ ಏನು ತಾವು ಸೇವೆಯನ್ನು ಮಾಡಿದ್ದೀರಿ, ಇಷ್ಟೊಂದೆಲ್ಲ ಪೋಕ್ಸೋ ಕಾಯ್ದೆಯಡಿ ಶಿಕ್ಷೆಯನ್ನು ಕೊಡಿಸಿದ್ದೀರಿ, ಮತ್ತು ಸಾಕಷ್ಟು ಬಾಲ್ಯ ವಿವಾಹ ಪ್ರಕರಣವನ್ನು ತಡೆ ಹಿಡಿದಿದ್ದೀರಿ. ಹೀಗಾಗಿ ಈ ಸರ್ಕಾರಿ ನೌಕರಿ ಮಾಡ್ತಾ

0: ಕಾರವೆಂಬ ಬಂಡಿಯನ್ನ ಎಳೆದುಕೊಂಡು ಹೋಗುತ್ತಿರುವಂತ ಮಹಿಳೆಯರಿಗೆ ಆ ಕಿವಿಮಾತನ್ನ ಏನನ್ನ ಹೇಳ್ತೀರಿ ಮೇಡಮ್?
1: ಈಗ ಮಹಿಳೆಯರಿಗೆ ಕಿವಿ ಮಾತು ಹೇಳಬೇಕು ಅಂತಂದ್ರೆ, ಆಕ್ಚುಲಿ ಮಹಿಳೆಯರು ಅಂದ ತಕ್ಷಣ ನಾವು ಅಡುಗೆ ಮನೆಗೆ ಸೀಮಿತರಾಗಿದ್ದೀವಿ ಅನ್ನೋ ಒಂದು ಮನೋಭಾವನೆಯನ್ನ ನಾವು ನಮ್ಮಲ್ಲಿರುವ ಮನೋಭಾವನ ನಾವೇ ಹೊಡೆದಾಕ್ಬೇಕು ಅದನ್ನ. ಆದ್ಮೇಲೆ ಕೆಲವೊಂದ್ಸಲ ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಸಾಕಷ್ಟು ಅಡೆತಡೆಗಳು ಬರ್ತಾವು. ಬರಲಿ, ಅಡೆತಡೆಗಳು ಬರಲಿ, ನಾವು ನಡೆಯುವ ದಾರಿ ಸೀದಾ ಇತ್ತು, ಒಳ್ಳೆಯ ಒಂದು ರೀತಿಯಲ್ಲಿ ಇತ್ತಂದ್ರೆ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಅದು ಮೇನ್ ಅಂತಂದ್ರೆ, ನಾವು ಕೆಲವೊಂದು ಸಲ ಇವುಗಳನ್ನ ನಾನು ಸರ್ಕಾರಿ ಸೇವೆಯೊಂದಿಗೆ, ಕುಟುಂಬದ ಕೆಲಸದೊಂದಿಗೆ ಮತ್ತು ಸಮಾಜ ಸೇವೆ ಮಾಡಲಿಕ್ಕೆ ನಾನು ಕೆಲವೊಂದು ಯೋಜನೆಗಳನ್ನು ಕೂಡ ನಾನು ಹಾಕೊಂಡಿರ್ತೀನಿ. ಯಾವುದೇ ಆಗಲಿ, ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ನನಗೆ ನಾಳೆ ಮಾಡುವ ಕೆಲಸದ ಬಗ್ಗೆ ನಾನು ಈಗಲೇ ಇವತ್ತೇ ನಾವುಗಳನ್ನ ಯೋಜನೆಗಳನ್ನು ಹಾಕೊಂಡು ನಾನು ಮಾಡಲಿಕ್ಕೆ ಆಗಿದ್ರಿಂದ ಮಾತ್ರ ಇವನ್ನ ಸಾಧನೆ ಮಾಡಲಿಕ್ಕೆ ಅಂತ ಮಾಡಬಹುದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಈಗ ಹೆಣ್ಮಕ್ಳಿಗೆ ಯಾವುದಕ್ಕೂ ಹೆದರಬಾರದು. ಒಂದು ತಮ್ಗೆಲ್ಲ ಗೊತ್ತಿದ್ದಂಗೆ ಒಂದು ರಣಹದ್ದು ಏನು, ಅದರ ಆಯುಷ್ಯ 80 ವರ್ಷ, 40 ವರ್ಷ ಅದು ಬಹಳ ಚೆನ್ನಾಗಿ ತಾನು ಆಹಾರವನ್ನು ಹಿಡಿಯುತ್ತ ಮೇಲೆ ಇರುತ್ತೆ, ಅದು ತೀಕ್ಷ್ಣವಾದಂತಹ ದೃಷ್ಟಿಯನ್ನು ಹೊಂದಿರುತ್ತೆ. ಅದು 40 ವರ್ಷ ಆದ ಬಳಿಕ ಅದು ಅದರ ಒಂದು ಕಾರ್ಯವೈಖರತೆ ಕಡಿಮೆ ಆಗ್ಬಿಡುತ್ತೆ, ಅವಾಗ ಅದು ಹೆದರಂಗಿಲ್ಲ. ಆ ಒಂದು ಮೂಕ ಪಕ್ಷಿ 6 ತಿಂಗಳ ಕಾಲ ಅಜ್ಞಾತವನ್ನು ಅನುಭವಿಸಿ ಮತ್ತೆ ಹೊಸದಾಗಿ ತನ್ನ ಕೊಕ್ಕನ್ನ, ತನ್ನ ರೆಕ್ಕೆಯನ್ನ, ಆಮೇಲೆ ತನ್ನ ಚೂಪಾದ ಉಗುರುಗಳನ್ನ ಬೆಳೆಸ್ಕೊಳ್ತ. ಅದೇ ರೀತಿ ನಾವು ಹೆಣ್ಮಕ್ಳು, ನಮಗಲ್ಲಿ ಯಾವುದೇ ತೊಂದರೆ ಆದರೆ ಯಾವುದಕ್ಕೂ ಹೆದರದೆ ನಾವು ಮುನ್ನುಗ್ಗಬೇಕು ಅನ್ನೋದು ನನ್ನ ಒಂದು ಮಾತು ಸರ್.
0: ಶ್ರೀಮತಿ ನಿರ್ಮಲಾ ಎಚ್ ಸುರ್ಪುರ್ ಅವರೇ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ಇಲ್ಲಿಯವರೆಗೆ ಒಂದು ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ನಿರೂಪಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಮತಿ ನಿರ್ಮಲಾ ಸುರ್ಪುರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಟುಡೇ ಸಮಯ 6:50. ಈಗ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಈ ಕಾರ್ಯಕ್ರಮ ವಿವರಣೆ ನಂತರ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಇನ್ನು 6:10 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮೂಡಿಬರಲಿದೆ. 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ ಕೇಳುವಿರಿ. ಇನ್ನು 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:50 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಮಿನಿಸ್ಟರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಇನ್ನು 7:20 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಮೂಡಿಬರಲಿದೆ. ಕಿಸಾನ್ ವಾಣಿಯಲ್ಲಿ ಜನಪದ ಗೀತೆಗಳನ್ನು ಕೇಳುವಿರಿ. 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:45 ವಿಧಾನಮಂಡಲದಲ್ಲಿ ಇಂದು ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಎಂಟು 8:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ ನಮ್ಮ ನಿಲಯದಿಂದ. ಇನ್ನು 8:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ. 9:00 ನ್ಯೂಸ್ ಆಟ್ 9 ಕಾರ್ಯಕ್ರಮಗಳು ಮೂಡಿಬರಲಿವೆ. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರೀಜನಲ್ ಓಷನ್ ಆಫ್ ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳುವಿರಿ. ಆನಂತರ 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳುವಿರಿ. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು ಇಂದು ರಾತ್ರಿ 11:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಇನ್ನು ನಾಳಿನ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಎಂದಿನಂತೆ ನಾಳೆ ಬೆಳಗ್ಗೆ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಮೂಡಿಬರಲಿದೆ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕೇಳುವಿರಿ. ನಾಳಿನ ಚಿಂತನದಲ್ಲಿ ಭಾಗವಹಿಸಲಿದ್ದಾರೆ ಎಂ ಕೊಟ್ರಾಯ್. ಇನ್ನು 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಕೇಳುವಿರಿ. 6:40 ಜಾನಪದ ಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು. 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಇನ್ನು ನಾಳೆ ಬೆಳಗ್ಗೆ 7:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಇನ್ನು 7:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ಮೂಡಿಬರಲಿದೆ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ. 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ ಮೂಡಿಬರಲಿದೆ. ಆನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ. 9:30 ಮತ್ತಷ್ಟು ಚಿತ್ರಗೀತೆಗಳು ನಿಮಗಾಗಿ. ಇದುವರೆಗೆ ಇಂದು ಸಂಜೆ ಮತ್ತು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ ದ ನ್ಯೂಸ್.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 6:18. ಈಗ ಕೇಳಿ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ.
2: ಏ ಆನಂದ, ಆನಂದ ನಿಂದ್ರು ನಿಂದ್ರು.
3: ಓ ಏನಣ್ಣ ಈ ಕಡೆ?
2: ಆನಂದ ಬಾರು, ಏನು ಭಾಳ ಸತ್ ಭೆಟ್ಟಿನೇ ಆಗಿಲ್ಲ.
3: ಏನೇನು ಕೆಲಸ ಆಗಿ ಬಿಸಿ? ನಾನು ನೋಡಿದೆ ಮೊನ್ನೆ 2-3 ಸಲ ಬಜಾರ್ದಾಗ ನೋಡಿ ನಿಂಗೆ.
2: ಹೌದಾ?
3: ಆದ್ರೆ ಬೈಕ್ದಾಗ ಇಡ್ತೀನಿ ಯಾವಾಗ ಬಿಸಿ ನೀನು ಕರೀ. ಒಂದು 2-3 ಸಲ ಕೂಗಿದೆ
2: ಕೆಲಸ ಮುಗಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಬೇಗ ಬೈಕ್ ಮೇಲೆ ಹಂಗೆ ಸ್ಪೀಡ್ ಹೊಂಟಿರ್ತೀವಿ. ಬಾ, ಬಂದಂಗೆ ಏನು ಆರಾಮದಿಲ್ಲ?
3: ಎಲ್ಲ ಆರಾಮ ನೋಡ್ರಣ್ಣ. ಮನ್ಯಾಗ ವೈನಿಯವರು ಎಲ್ಲ ಆರಾಮದಲ್ಲಣ್ಣ?
2: ಎಲ್ಲ ಆರಾಮದಪ್ಪ.
3: ಹುಡುಗರು ಏನು ಮಾಡ್ತಾರಣ್ಣ ಈಗ?
2: ಹುಡುಗರು ಒಬ್ಬ ಮಗ ಸ್ವಲ್ಪ ಸರಿಯಾಗಿ ಮಾತಾಡ್ತಾಯಿದ್ದಿಲ್ಲ, ಅದಕ್ಕೆ ಅವನಿಗೆ ಒಂದು ಶಿಬಿರಕ್ಕೆ ಹಾಕಿ ಬಂದು ನೋಡಪ್ಪ. ಏನಾಗ
3: ಶಿಬಿರ? ಎದ್ರ ಶಿಬಿರ ಅಣ್ಣ?
2: ಅದು ಒಂದು ಸಾಂಸ್ಕೃತಿಕ ಒಂದು ಶಿಬಿರ ತಂದು. ಸೊ ನಮ್ಮ ಈ ಪ್ರಕೃತಿ ಜೊತೆ ಯೋಗ ಆಮೇಲೆ ಸಭ್ಯತೆ ಇವೆಲ್ಲ ಕಲಿಸು ಒಂದು ಶಿಬಿರ ನಡೆಸಿದಾರೆ ಅಲ್ಲಿ ಆಶ್ರಮ ಹತ್ತಿರ. ಸೊ ಆ ಶಿಬಿರದಲ್ಲಿ ಇಟ್ಟು ಬಂದಿನ ಮಗನಿಗೆ.
3: ಎಷ್ಟು ದಿನದ ಶಿಬಿರ ಅನ್ನೋದು?
2: ಅದು ಒಂದು 10 ದಿನ ಇದೆ.
3: 10 ದಿನ?
2: ಹತ್ತು ದಿನ ಶಿಬಿರ ಅದು. ಅಲ್ಲಿ ಯೋಗ ಪ್ರಾಣಾಯಾಮ ಇವೆಲ್ಲ ಅದ್ರ ಜೊತೆ ಪ್ರಾರ್ಥನೆ ಆಮೇಲೆ ಯಾರ ಹಿರಿಯ ಜೊತೆ ಹೆಂಗೆ ನಡ್ಕೋಬೇಕು ಏನು ಆಮೇಲೆ ಇವೆಲ್ಲ ಸಂಗೀತದಲ್ಲಿ ಒಂದು ಸ್ವಲ್ಪ ರಸ
3: ಚಟುವಟಿಕೆ
2: ಅಂಥವೆಲ್ಲ ಏನೋ ಆ ಶಿಬಿರದಲ್ಲಿ ಇದೆ ಅಂತ ಕೇಳಿದೆ. ಅದಕ್ಕೆ ಮಗ ಯಾಕೋ ಮಾತೇ ಕೇಳ್ತಿದ್ದಿಲ್ಲಪ್ಪ, ಬರೀ ಮೊಬೈಲ್ ಹಿಡ್ಕೊಳ್ಳೋದು, ಏನು ಕೆಲಸ ಹೇಳಿದ್ರು ಕೇರ್ಲೆಸ್ ಆಗಿ ಮಾಡ್ತಾ ಇದ್ದ. ಒಟ್ಟು ನಿರ್ಲಕ್ಷ್ಯತನ ಭಾಳ ಎದ್ದು ಕಾಣ್ತಾ ಇತ್ತು. ಹಿಂಗಿಂದ್ರಾಗ ಅವ್ನು ಮುಂದೆ ಇನ್ನು ಸೂಟಿ ಒಳಗೆ ಮತ್ತೆ ಅದು ಹೆಚ್ಚಾಯ್ತಂದ್ರೆ ಮುಂದೆ ಶಾಲೆಗೂ ಪರಿಣಾಮ ಬೀರುತ್ತೆ. ಆ ಉದ್ದೇಶಕ್ಕೆ ಆ ಶಿಬಿರಕ್ಕೆ ನಾನು ಹಾಕಿ ಬಂದಿದ್ದೆ ನೋಡಪ್ಪ.
3: ಚಲೋ ಚಲೋ ಮಾಡಿದ್ರಣ. ಯಾಕಂದ್ರೆ ಹುಡುಗರು ಹೆಂಗೆ ಮಾಡ್ತಾರಣ್ಣ, ಈಗ ಮೊಬೈಲ್ದಾಗ ಮುಳುಗ್ಬಿಟ್ಟಾವು. ತಂದೆ ತಾಯಿಗಳು ಅಲ್ಲಿ ಏನೋ ಸ್ವಲ್ಪ ಕೆಲಸ ಹೇಳಿದ್ರೆ.
2: ಏ ನನಗೆ ಹೇಳ್ತೀಯಾ ಕೆಲಸ ಅಂತಾರೆ? ಬರೀ ಒಂದು ಚರಿ ನೀರು ಕೊಡಂದ್ರೆ ನನಗೆ ಹೇಳ್ತೀಯಾ ಕೆಲಸ ಅಂತಾರ? ಏನು ಮಾಡ್ತಿ?
3: ಅದು ನಮ್ಮ ಹುಡುಗರು ಹಂಗೆ ಅದಾವಣ. ನಮ್ಮ ಹುಡುಗರು ಒಂದು ದೊಡ್ಡ ಮಗ ಅದಾನ, ಯಾವಾಗೂ ಟಿವಿ ಮೊಬೈಲ್ ಟಿವಿಯಾರು ಬಿಟ್ಟಾನ. ಈಗ ಮೊಬೈಲ್ ಮೊನ್ನೆ ಅವ್ರ ಕಾಕ ಕೊಳಸಾನ ಅವನಿಗೆ, ಕೊಳಿಸ್ಮೇಲೆ ಅದು ಯಾವಾಗ ಮೊಬೈಲ್ದಾಗೆ ಮುಳುಗಿರ್ತಾನ.
2: ಮೊಬೈಲ್
3: ಬರೀ ರೀಲ್ಸ್ ನೋಡಿದೆ, ಅದು ನೋಡಿದೆ, ನಮ್ಮನಿಗೆ ಅಡಿಕ್ಟ್ ಆಗ್ಯಾನ. ಒಂದೆರಡು ಗಜ್ಜೆ ಹಾಕಿದ್ರು ದಾರಿಗೆ ಬಂದಿಲ್ಲ.
2: ಇದು ಶಿಬಿರದ ಬಗ್ಗೆ ಒಂದು ನೋಡೋಣ, ಅವನು ಮುಗಿಸ್ಕೊಂಬರ್ತಾನೆ 10 ದಿನ ನಂತರ. ಮತ್ತೆ ಸರಿಯಾಗಿದ್ರೆ ಇನ್ನೊಂದು ಎರಡನೇ ಬ್ಯಾಚಿಗೆ ನೀನು ಹಾಕಿಬಿಡಕತ್ತೀಯ. ಒಂದು 4 ದಿವಸ ಬಿಟ್ಟು ಒಂದು ಹಾಕಿ ಬಂದಿದ್ದೇನೆ, ಒಂದು 10 ದಿನ ಬಿಟ್ಟು ನಾವು ಬರ್ತಾನೆ ನೋಡೋಣ. ಆ ಶಿಬಿರದಿಂದ ಏನಾದರೂ
3: ಏನು ಬದಲಾವಣೆ ಆಗೈತೆ
2: ನೋಡೋಣ.
3: ಹ್ಞೂ,
2: ನಾನು ಜರ ಕೆಲಸ ಇದೆ ಈ ಕಡೆ ಹೋಗಿ ಬರ್ತೀನಿ.
3: ಹತ್ತು ದಿನಗಳ ನಂತರ ಅಣ್ಣ.
2: ಏ ಬಾ ಆನಂದ್, ಬಂದಿನ.
3: ಅದು ಏನು ಮೊನ್ನೆ ನೀ ಶಿಬಿರದ ಇತ್ತ ಹೇಳಿದ್ಯಾಳ ಶಿಬಿರ, ಅದೇ ತಲೆಯಾಕ ಗೊತ್ತೈತಿ. ಈಗ ಏನಾರ ಆಗೈತಿ ಹುಡುಗರ್ನಾಗ ನಮ್ಮ ಅಣ್ಣ ಮಕ್ಕಳದ ಪರಿವರ್ತನೆ ಏನಾಗೈತಿ
2: ಹೇಳಿದೆ. ಬಂದಾನ ಬಾ ಬಾ ಬಾ ಬಂದಾನ ಬಾ ಒಳಗೆ ಬಾ. ಇಲ್ಲೇ ಅವನು ಮಾರ್ಕೆಟಿಗೆ ಹೋಗಿದ್ದಾನೆ, ಪೇಟೆ ಹೋಗಿದ್ದಾನೆ. ಬಹಳ ಬದಲಾವಣೆ ಆಗಿದೆಯಪ್ಪ ಮಗಂದು. ಏನು ಹೇಳೋದು, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾನೆ ಸ್ನಾನ, ಅದ್ರ ನಂತರ ಪೂಜೆ ಅದೆಲ್ಲ ಮಾಡಿಕೊಂಡು ಪ್ರಾರ್ಥನೆನೂ ಮಾಡ್ತಾನಪ್ಪ. ಎಲ್ಲ ಕಲಿಸಿದಾರೆ ಅವರು, ಪ್ರಾರ್ಥನೆ ಹಾಡುಗಳು
3: ಕಲಿಸಿದ್ದಾರೆ,
2: ಎಲ್ಲ ಕಲಿಸಿದಾರೆ ನೋಡಪ್ಪ. ನಮಗೆ ಗೊತ್ತಿದ್ದಿಲ್ಲ ಇಷ್ಟು ಕೊಂಡು ಚೇಂಜ್ ಆಗ್ತಾನ ಅಂತಂದು. ಈಗ ತಂದೆ ತಾಯಿಗಳಿಗೆ ಮತ್ತು ದಿವಸ ಪಾದ ಪೂಜೆ ಅಂತಂದು ಅದನ್ನು ಮಾಡೇ ಮುಂದಗಡೆ ಒಂದು ಇದು ಮಾಡ್ತಾ ಇದ್ದ ನೋಡು. ಆ ಶಿಬಿರ ಚೆನ್ನಾಗಿದೆ ನೋಡು,
3: ಅಷ್ಟು ಬದಲಾವಣೆ ಆಗೈತೆ.
2: ಹಾಂ, ಬದಲಾವಣೆ ಆಗಿದೆ ನೋಡು. ಅದೆಲ್ಲ ಹಾಡು ಆಡೋದು ಒಂದು ಸ್ವಲ್ಪ ಇದನ್ನ ನೋಡಿದ್ರೆ ಸ್ವಲ್ಪ ತಗ್ಗಿ ಬಗ್ಗೆ ನಡೀತಾ ಇದ್ದಾನೆ. ಈಗ
3: ಮೊಬೈಲ್
2: ಮೊಬೈಲ್ ಕಮ್ಮಿ ಇದೆ ನೋಡು, ಕಮ್ಮಿ ಆಗಿದೆ,
3: ಕಡಿಮೆ ಆಗೈತ್ರಿ. ಏನು
2: ಬುಕ್ಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾನೆ.
3: ಚಲೋ ಭಾಳ.
2: ಅವೆಲ್ಲ ಇವ್ರದ್ದು ವಿವೇಕಾನಂದರ ಬುಕ್ಕು, ಪರಮಹಂಸರದು ಅವೆಲ್ಲ ಬುಕ್ಗಳ ತಂದಿದ್ದಾರೆ ನೋಡಿ. ನೋಡ್ಬಾ ಎಷ್ಟು ನೋಡೋ ನೋಡು ಅಂತ ಇದ್ರೆ ನಿಮಗೆ
3: ಅವೆಲ್ಲ ಬುಕ್ಗಳು ಒಂದು ಬುಕ್ ಹೇಳಿ ನೋಡೋಣ.
2: ಹಿರಿಯರು ಎಲ್ಲ ನಮ್ಮ ಏನು ಹಿರಿಯರ ಕಾಲದ ಏನು ಓದ್ತಾ ಇದ್ದು ಪ್ರಾಚೀನ ಇದ್ದಲ್ಲ ಅದನ್ನೆಲ್ಲ ಅಳವಡಿಸ್ಕೊಂಡು

0: ಅವ್ರದ್ದೆಲ್ಲ ಚರಿತ್ರೆ ಓದ್ತಾ ಇದ್ದಾನೆ.
1: ಹತ್ತು ದಿನದ ಇಷ್ಟು
0: ಹಾಂ,
1: ಬದಲಾವಣೆ
0: ಬದಲಾವಣೆ ಆಗಿದೆ.
1: ಬದಲಾವಣೆ ಏನ್ ಕಲ್ಸಾರು ನಿಜವಾಗೂ ಗ್ರೇಟ್ ಅಣ್ಣ ಅವರು.
0: ಈ ಒಂದು ಈ ಟೈಮ್ನಾಗೂ ಈಗ ಈ ಆಧುನಿಕ ಕಾಲದಲ್ಲಿ ಆಶ್ರಮದ ಒಂದು ಈ ರೀತಿ ಇದೆ ಅಂದರೆ ಭಾಳ ಖುಷಿ ಆಗುತ್ತಲ್ಲ.
1: ಹೌದು ಹೌದು
0: ಕೈ ಓದಬೇಕು, ಮಕ್ಕಳು ಓದ್ತಾನೆ
1: ಓದಬೇಕು. ಹಿರಿಯರಿಗೆ ಅಂದ್ರೆ ಎದುರು ತಿರುಗಿ ಮಾತಾಡೋದು ಅಂತ ಏನಿಲ್ಲ ಅಣ್ಣ
0: ಈಗ. ಇಲ್ಲ ಇಲ್ಲ ಅಲ್ಲ, ಏನು ತಾನೇ ಊಟಕ್ಕೆ ತೊಗೊಳ್ಳೆ ತಂದು ಚರಿ ನೀರು ಇಡೋದು ಎಲ್ಲ ಇಡೋದು
1: ಎಲ್ಲ
0: ತಾನೇ ಇದು ಮಾಡ್ತಾನ.
1: ಮಕ್ಕಳಿಗೆ ಸಂಸ್ಕಾರ ಬೇಕು,
0: ಸಂಸ್ಕಾರ ಬೇಕು,
1: ಸಂಸ್ಕಾರ ಬೇಕು, ಇಲ್ಲಾಂದ್ರೆ ಕೆಡ್ದಾವಣ ಮಕ್ಕಳು. ಹಿರಿಯರ ಅನ್ನೋದು ಗೌರವ ಇರೋಂಗಿಲ್ಲ.
0: ನಾವು ಮಾಡ್ತಾರ್ತವು ಏನಿಲ್ಲ ಮಾಡ್ತಾರ ಮುಂದೆ ಮಾಡ್ತಾರ ನಾವು ಅನ್ಕೊಂಡಿದ್ದೇವೆ. ಈ ಶಿಬಿರದ ಸೇರಿಸಿದ ಮೇಲೆ ಅವರು ಸ್ವಲ್ಪ ಮೊದಲಿನ ಕಿತ್ತು ಈಗ ಭಾಳ ಬದಲಾವಣೆ ಆಗಿದೆ.
1: ಬದಲಾವಣೆ ಆಗಿತ್ತು ಆಯ್ತಣ್ಣ, ಅದು ಹೊಂಟೇನೇ ಇಲ್ಲ.
0: ಈಗ ಮತ್ತದ ಎರಡನೇ ಬ್ಯಾಚ್ ಕೇಳಿದ್ದೀನಿ, ಇನ್ನೊಂದು 10 ದಿವಸ ಬಿಟ್ಟು ಮತ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಹೇಳ್ತೀನಿ ದಿವಸ ತಿಳಿಸಿದ್ರು ನಿನಗೆ ಹೇಳ್ತೀನಿ. ಅದು ಒಟ್ಟು ಈಗ ಇದ್ರಾಗಿದೆ ಈ ತಿಂಗಳ ಅಂತ ಎಲ್ಲಿ ಇದೆ ಅವಾಗ ನೀವು ಹೇಳ್ತೀನಿ ತಗೋ ಫೋನ್ ಮಾಡಿ ಹೇಳ್ತೀನಿ.
1: ಬರಿಬೇಡಣ ಸ್ವಲ್ಪ ಅದು ಹೇಳ್ಬಿಟ್ಟೆ ಅಂದ್ರೆ ಅಡ್ಮಿಷನ್ ಮಾಡ್ತೀನಿ. ಯಾಕಂದ್ರೆ ಮುಂದೆ ಅವ್ರು ಶಾಲಿ ಚಾಲು ಆದಾಗ ಅವ್ರದ್ದು ಟೀಚರ್ಸಿಂದ ಕಂಪ್ಲೀಟ್ ಬರ್ತಿದ್ದೋಣ. ನಮ್ಮ ಹುಡುಗರು ಸ್ವಲ್ಪ ಏನು ದಂಧಲ್ಕೋರ್ ಜಗಳ ಆಡ್ತಾರತ್ತ ಎಲ್ಲ ಹುಡುಗರುಗಳ, ಹಿಂಗಾಗಿ ಸ್ವಲ್ಪ ಬದಲಾವಣೆ ಆಗಿ ಅಲ್ಲಿ ಹೋದ್ರಂದ್ರೆ ಮತ್ತೆ ನಮಗೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಣ್ಣ.
0: ಇಲ್ಲ ಇಲ್ಲ ನಾನು ಹೇಳ್ತೀನಿ ತಗೋ.
1: ಹಾಂ
0: ಬಾ ಕೂಡ ಹಂಗೆ ಸ್ವಲ್ಪ ಚಾಯ್ ಕುಡ್ಕೊಂಡು ಹೋಗುತ್ತೆ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದುವರೆಗೆ ನಮ್ಮ ನಿಲಯದ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕೇಳಿದಿರಿ. ಈಗ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆಗಳು.
1: ಇಎಂ ಆಕಾಶವಾಣಿ

12 ವರ್ಷಗಳಲ್ಲಿ ಡಿಜಿಟಲ್ ಮೂಲಸೌಕರ್ಯದೊಂದಿಗೆ ನಾಗರಿಕರು ಸರ್ಕಾರ ಮತ್ತು ಸಂಸ್ಥೆಗಳನ್ನು ಅಭೂತಪೂರ್ವ ರೀತಿಯಲ್ಲಿ ಬೆಸೆದಿದ್ದು ಆಡಳಿತವನ್ನು ಹೆಚ್ಚು ತ್ವರಿತ, ಪಾರದರ್ಶಕ ಹಾಗೂ ಜನಕೇಂದ್ರಿತವಾಗಿಸಿದೆ. ಸ್ಟೇಟ್ ಆಫ್ ಇಂಡಿಯಾಸ್ ಡಿಜಿಟಲ್ ಎಕಾನಮಿ ರಿಪೋರ್ಟ್ 2026 ಪ್ರಕಾರ ಭಾರತವು ಇಂದು ವಿಶ್ವದ 5ನೇ ಅತಿದೊಡ್ಡ ಡಿಜಿಟಲೀಕೃತ ಆರ್ಥಿಕತೆಯಾಗಿ ಹಾಗೂ G20 ರಾಷ್ಟ್ರಗಳಲ್ಲಿ 4ನೇ ಸ್ಥಾನದಲ್ಲಿ ಹೊರಹೊಮ್ಮಿದೆ. ಭಾರತದ ಜಿಡಿಪಿ ಡಿಜಿಟಲ್ ಆರ್ಥಿಕತೆ 12-14% ಕೊಡುಗೆ ನೀಡುತ್ತಿದ್ದು ಮುಂಬರುವ ದಶಕದಲ್ಲಿ ಇದು 20%ಕ್ಕೆ ಏರುವ ಅಂದಾಜಿದೆ. ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಭಾರತವು ಸ್ವಾವಲಂಬನೆಯನ್ನು ಸಾಧಿಸಿದೆ. ಪಿಎಲ್ಐ ಯೋಜನೆ, ವಿದ್ಯುನ್ಮಾನ ಘಟಕಗಳ ಉತ್ಪಾದನಾ ಯೋಜನೆ, ECMS ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಮತ್ತು EMC 2.0 ಯೋಜನೆಗಳ ಉತ್ತೇಜನದಿಂದ 2014-15 1.9 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2025-26 ವೇಳೆಗೆ 13.11 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಎಲೆಕ್ಟ್ರಾನಿಕ್ಸ್ ರಫ್ತು 38,000 ಕೋಟಿ ರೂಪಾಯಿಗಳಿಂದ 4.24 ಲಕ್ಷ ಕೋಟಿ ರೂಪಾಯಿಗಳಿಗೆ ಜಿಗಿದಿದ್ದು ದೇಶದ 3ನೇ ಅತಿದೊಡ್ಡ ರಫ್ತು ವಲಯವಾಗಿದೆ. ಈ ವಲಯವು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದ್ದು 30%ರಷ್ಟು ಮಹಿಳಾ ಪಾಲ್ಗೊಳ್ಳುವಿಕೆಯನ್ನು ಹೊಂದಿದೆ. ಇದರ ಜೊತೆಗೆ ಸೆಮಿಕಾನ್ 2.0ಗಾಗಿ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದ್ದು ಸೆಮಿಕಂಡಕ್ಟರ್ ಅನುಮೋದಿತ ಘಟಕಗಳು ಕಾರ್ಯಾರಂಭ ಮಾಡುತ್ತಿವೆ. ಮೊಬೈಲ್ ಫೋನ್ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲೇ 2ನೇ ಅತಿದೊಡ್ಡ ದೇಶವಾಗಿ ಹೊರಹೊಮ್ಮಿದೆ. ಮೊಬೈಲ್ ತಯಾರಿಕಾ ವಲಯದಲ್ಲಿ ಸೃಷ್ಟಿಯಾಗಿರುವ 12 ಲಕ್ಷ ಉದ್ಯೋಗಗಳಲ್ಲಿ 70%ರಷ್ಟು ಮಹಿಳೆಯರೇ ಇರುವುದು ವಿಶೇಷವಾಗಿದೆ. ಟೆಲಿಕಾಂ ಕ್ಷೇತ್ರದಲ್ಲಿಯೂ ಅಗಾಧ ಪ್ರಗತಿಯಾಗಿದ್ದು ದೂರವಾಣಿ ಸಂಪರ್ಕಗಳು 134.8 ಕೋಟಿಗೂ ಮೀರಿದ್ದರೆ ಸಕ್ರಿಯ ವೈರ್ಲೆಸ್ ಚಂದಾದಾರರು 1,201.06 ದಶಲಕ್ಷ ತಲುಪಿದ್ದಾರೆ. ದೇಶದಲ್ಲಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ 109.2 ಕೋಟಿಗೂ ಹೆಚ್ಚಾಗಿದ್ದು ಮೊಬೈಲ್ ಡೇಟಾ ದರವು ಪ್ರತಿ ಗಿಗಾಬೈಟ್ಗೆ 308 ರೂಪಾಯಿಗಳಿಂದ 7.51 ರೂಪಾಯಿಗೆ ಇಳಿಕೆಯಾಗಿದೆ. ಅತ್ಯಂತ ಅಲ್ಪದರಕ್ಕೆ ಕೈಗೆಟುಕುವಂತಾಗಿದೆ. 5G ಸೇವೆಗಳು ಎಲ್ಲಾ ಜಿಲ್ಲೆಗಳಿಗೆ ತಲುಪಿದ್ದು ಭಾರತ್ ನೆಟ್ ಮತ್ತು ಪಿಎಂ ವಾಣಿ ಮೂಲಕ ಗ್ರಾಮೀಣ ಸಂಪರ್ಕ ಬಲಗೊಂಡಿದೆ. ಭಾರತವು 2030 ವೇಳೆಗೆ 6G ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕತ್ವ ವಹಿಸುವ ಭಾರತ್ 6G ಮಿಷನ್ ಹೊಂದಿದ್ದು ಸಂಶೋಧನೆಗಳನ್ನು ಉತ್ತೇಜಿಸುತ್ತಿದೆ. ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಯುಪಿಐ ಜಾಗತಿಕ ಮಟ್ಟದಲ್ಲಿ ಅಗ್ರಸ್ಥಾನದಲ್ಲಿದ್ದು ಪ್ರಪಂಚದ ನೈಜ ಸಮಯದ ಪಾವತಿಗಳಲ್ಲಿ 50%ರಷ್ಟು ಪಾಲು ಹೊಂದಿದೆ. ಫ್ರಾನ್ಸ್, ಸಿಂಗಾಪುರ್, ಯುಎಇ, ಮಾರಿಷಸ್ ಸೇರಿದಂತೆ 11 ದೇಶಗಳಲ್ಲೂ ಯುಪಿಐ ಬಳಕೆ ವಿಸ್ತರಿಸಿದೆ. ವ್ಯಾಪಾರ ವಲಯದಲ್ಲಿ ಡಿಜಿಟಲ್ ವಾಣಿಜ್ಯಕ್ಕಾಗಿ ಮುಕ್ತ ಜಾಲ ಒಎನ್ಡಿಸಿ ಮತ್ತು ಸರ್ಕಾರಿ ಇ ಮಾರುಕಟ್ಟೆ ಜಮ್ ಸಣ್ಣ ಉದ್ಯಮಗಳು, ಮಹಿಳೆಯರು ಹಾಗೂ ನೇಕಾರರಿಗೆ ಪಾರದರ್ಶಕ ಮಾರುಕಟ್ಟೆ ಅವಕಾಶಗಳನ್ನು ಒದಗಿಸಿವೆ. ಜಮ್ ವೇದಿಕೆಯಲ್ಲಿ ಒಟ್ಟು ವಹಿವಾಟು ಮೌಲ್ಯ 18.4 ಲಕ್ಷ ಕೋಟಿ ರೂಪಾಯಿ ದಾಟಿದ್ದು ಎಂಎಸ್ಎಂಇ ಮತ್ತು ನವೋದ್ಯಮಗಳಿಗೆ ನೆರವಾಗಿದೆ. ನಾಗರಿಕ ಸೇವೆಗಳ ಡಿಜಿಟಲೀಕರಣದಲ್ಲಿ ಡಿಜಿಲಾಕರ್, ಉಮಂಗ್, ಆಧಾರ್, ಸಾಮಾನ್ಯ ಸೇವಾ ಕೇಂದ್ರಗಳು ಮತ್ತು ನೇರ ನಗದು ವರ್ಗಾವಣೆ ಡಿಬಿಟಿ ಪ್ರಮುಖ ಪಾತ್ರ ವಹಿಸಿವೆ. ಆಧಾರ್ ಆಧಾರಿತ ಡಿಬಿಟಿ ಮೂಲಕ 56 ಸಚಿವಾಲಯಗಳ 318 ಯೋಜನೆಗಳಡಿ 52 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ನೆರವು ನೇರವಾಗಿ ಫಲಾನುಭವಿಗಳಿಗೆ ಖಾತೆಗೆ ಜಮೆಯಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ದೀಕ್ಷಾ, ಸ್ವಯಂಪ್ರಭಾ ಸೇರಿದಂತೆ ಹಲವು ಡಿಜಿಟಲ್ ಉಪಕ್ರಮಗಳ ಮೂಲಕ ಪಾರದರ್ಶಕ ಕಲಿಕಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಅಪಾರ್ ಐಡಿ ಮೂಲಕ ಡಿಜಿಟಲ್ ಶೈಕ್ಷಣಿಕ ಗುರುತನ್ನು ನೀಡಲಾಗಿದೆ. ಡಿಜಿಟಲ್ ಕೌಶಲ್ಯಾಭಿವೃದ್ಧಿಗೆ ಫ್ಯೂಚರ್ ಸ್ಕಿಲ್ಸ್ ಪ್ರೈಮ್, ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್, ನೈಲಿಟ್ ಮತ್ತು ಇಂಡಿಯಾ ಎಐ ಮಿಷನ್ ಮೂಲಕ ಯುವಜನತೆಗೆ ಕೃತಕ ಬುದ್ಧಿಮತ್ತೆ ಹಾಗೂ ಆಧುನಿಕ ತಂತ್ರಜ್ಞಾನಗಳ ತರಬೇತಿ ನೀಡಲಾಗುತ್ತಿದೆ. ಸಾರ್ವಜನಿಕ ಸೇವೆಗಳ ಸುಲಭ ಲಭ್ಯತೆ, ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಆರ್ಥಿಕ ಸಬಲೀಕರಣದ ಮೂಲಕ ಭಾರತದ ಈ ಡಿಜಿಟಲ್ ಕ್ರಾಂತಿ ಸಮಗ್ರ ಅಭಿವೃದ್ಧಿಗೆ ದಾರಿಯಾಗಿದೆ. ಈ ಕ್ರಾಂತಿಯೇ ತಂತ್ರಜ್ಞಾನ ಆಧಾರಿತ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ನೆರವಾಗುವ ಸದೃಢ ಅಡಿಪಾಯವಾಗಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅಭಯ್ ದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ಅವಲೋಕನ ವಿಷಯ ಡಿಜಿಟಲ್ ಮೂಲಸೌಕರ್ಯದ ಮೂಲಕ ಆಡಳಿತದ ಸಬಲೀಕರಣದೊಂದಿಗೆ ವಿಕಸಿತ ಭಾರತದತ್ತ ಮುನ್ನಡೆ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಸಾರ್ವಜನಿಕ ಆಡಳಿತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೂಲಕ ಕ್ರಾಂತಿಕಾರಿ ಬದಲಾವಣೆಗೆ ಭಾರತ ಸಾಕ್ಷಿಯಾಗಿದೆ. ಈ ಹಿಂದೆ ಕಾಗದದ ದಾಖಲೆಗಳು ಮತ್ತು ಸರ್ಕಾರಿ ಕಚೇರಿಗಳ ಅಲೆದಾಟದ ನಂತರ ದೊರೆಯುತ್ತಿದ್ದ ಸಾರ್ವಜನಿಕ ಸೇವೆಗಳು ಇಂದು ಸಂಘಟಿತ ಡಿಜಿಟಲ್ ವೇದಿಕೆಗಳ ಮೂಲಕ ಬೆರಳ ತುದಿಯಲ್ಲಿ ಲಭ್ಯವಾಗುತ್ತಿವೆ.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇದು ಸಮಯ 6:35:48. ಈಗ ಕೇಳಿ ಪ್ರಕಟಣೆ. ಮೃತ ಅನಾಮಧೇಯ ಗಂಡಸು ವ್ಯಕ್ತಿಯ ಗುರುತು ಪತ್ತೆಗಾಗಿ

ವಯಸ್ಸು ಅಂದಾಜು 45-50 ವರ್ಷ, 5.4 ಅಡಿ ಎತ್ತರ, ದುಂಡುಮುಖ, ಸಾದಗಪ್ಪು ಮೈಬಣ್ಣ, ನೆಟ್ಟನೆಯ ಮೂಗು, ತಲೆಯಲ್ಲಿ ಉದ್ದನೆಯ ಕಪ್ಪು ಬಿಳಿ ಕೂದಲು, ಕಪ್ಪು ಬಿಳಿ ದಾಡಿ, ಮೀಸೆ ಬಿಟ್ಟಿದ್ದು, ಮೃತನ ಮೈ ಮೇಲೆ ಹಳೆಯ ಬಿಳಿಗೆರೆಯುಳ್ಳ ಅರ್ಧ ತೋಳಿನ ಶರ್ಟ್, ನೀಲಿ ಬಣ್ಣದ ಹಳೆಯ ಪ್ಯಾಂಟ್ ಧರಿಸಿದ್ದು ಇರುತ್ತದೆ. ಅದರಿಂದ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಈ ಮೇಲ್ಕಂಡ ಚೆಹರೆಯುಳ್ಳ ಮನುಷ್ಯನ ಕುರಿತು ಪ್ರಕರಣ ದಾಖಲಾಗಿದ್ದಲ್ಲಿ ಕೂಡಲೇ ಕೆಳಕಂಡ ವಿಳಾಸಕ್ಕೆ ತಿಳಿಸಲು ಕೋರಲಾಗಿದೆ. ಸಂಪರ್ಕಿಸಬೇಕಾದ ವಿಳಾಸ: ಗೋಲ್ಗುಂಬಜ್ ಪೊಲೀಸ್ ಠಾಣೆ, ಗೋಲ್ಗುಂಬಜ್ ವೃತ್ತ, ಕಂಟ್ರೋಲ್ ರೂಮ್, ವಿಜಯಪುರ. ದೂರವಾಣಿ ಸಂಖ್ಯೆ 08352250751. ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, FM ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ ಇನ್ನೇನು 6:37. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ಅಕಾಲಿಕ ಮಳೆಗೆ ಮಿಂಚುಗಳು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್‌ಸೈಟ್‌ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಶೇಕಡಾ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿ

0: ಬಿಜೆಪಿ ಆಗ್ರಹ. ವಿಧಾನಸಭೆಯಲ್ಲಿಂದು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನ ನಡೆಯಲು ಅವಕಾಶ ನೀಡುವಂತೆ ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಲಾಪ ನಡೆಸಲು ಅಡ್ಡಿಪಡಿಸುವುದಿಲ್ಲ, ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂಬುದು ತಮ್ಮ ಆಗ್ರಹ ಎಂದು ಸ್ಪಷ್ಟನೆ ನೀಡಿದರು. ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿಂದು ಮೂರು ವಿಧೇಯಕಗಳನ್ನು ಮಂಡನೆ ಮಾಡಲಾಯಿತು. ವಿಧಾನ ಪರಿಷತ್ನಲ್ಲಿಂದು ಭೋಜನ ವಿರಾಮದ ಬಳಿಕ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಸದಸ್ಯರು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಚರ್ಚೆಗೆ ಅವಕಾಶ ನೀಡುವುದಾಗಿ ತಿಳಿಸಿದರು. ವಿಪಕ್ಷ ಸದಸ್ಯರು ಗದ್ದಲ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಸಭಾಪತಿ ನಾಳೆಗೆ ಮುಂದೂಡಿದರು. ರಾಜ್ಯದ ಯುವಕರು ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ಐಟಿ ಇಂಜಿನಿಯರ್ಗಳಿದ್ದಾರೆ, ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಿಸಿದಂತೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕನಕಪುರದಲ್ಲಿ ಜಮೀನು ಮಾರಾಟ ಮಾಡಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಡದಿ ರೈತರ ಕೃಷಿ ಭೂಮಿ ಪಡೆಯಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ನೈಸ್ ಹೆಸರಿನಲ್ಲಿ ಹಣ ಲೂಟಿಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನೈಸ್ ವಿರುದ್ಧ ಉಪವಾಸ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗಳಡಿ ಕೈಗೊಂಡ ಕಾಮಗಾರಿಗಳ ಪೈಕಿ 80% ಪೂರ್ಣಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನೂತನವಾಗಿ ನೇಮಕಗೊಂಡಿರುವ 53 ಕಿರಿಯ ಮತ್ತು ಸಹಾಯಕ ಇಂಜಿನಿಯರ್ಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಬಹುಗ್ರಾಮ ಕುಡಿಯುವ ನೀರಿನ 40-45% ಕಾಮಗಾರಿ ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊಳವೆ ಬಾವಿಗಳು, ತೆರೆದ ಬಾವಿಗಳು, ಬತ್ತಿ ಹೋಗುತ್ತಿದ್ದ ಶಾಶ್ವತ ಜಲಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಮೀಸಲು ಅರಣ್ಯದಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ನೀಡುವಂತೆ ಬಿಜೆಪಿ ಆಗ್ರಹಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಾವನ್ನಪ್ಪಿದವರ ಕುಟುಂಬಕ್ಕೆ ಉದ್ಯೋಗ ಹಾಗೂ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಘಟನೆಯ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು ಸರ್ಕಾರ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಸೀಮಿತಗೊಳಿಸುವ ಬದಲು ನ್ಯಾಯಾಂಗ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಅರಣ್ಯ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪವಾಗಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹನೂರಿನಲ್ಲಿ ನಡೆದ ಶೂಟೌಟ್ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಕೊಳ್ಳೇಗಾಲ DYSP ಮೋಹನ್ ನೇತೃತ್ವದ ತಂಡ ಸ್ಥಳ ಮಹಜರು ನಡೆಸಿ ಮಾಹಿತಿ ಕಲೆ ಹಾಕಿದೆ. FSL ತಜ್ಞರು ಹಾಗೂ ಬ್ಯಾಲಿಸ್ಟಿಕ್ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಶೂಟೌಟ್ ನಡೆದ ಸಂದರ್ಭದಲ್ಲಿ ಹಾರಿಸಲಾಗಿದ್ದ ಗುಂಡುಗಳು ಮತ್ತು ಪೆಲೆಟ್ಸ್ಗಳನ್ನು ಸಂಗ್ರಹಿಸಿದ್ದಾರೆ. ಸ್ಥಳದಲ್ಲಿದ್ದ ರಕ್ತದ ಕಲೆಗಳ ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನಾಡ ಬಂದೂಕುಗಳಿಂದ ಹಾರಿದೆ ಎನ್ನಲಾದ ಗುಂಡಿನ ಚೂರುಗಳು ಮತ್ತು ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿನ ಚೂರುಗಳನ್ನು ಸಂಗ್ರಹಿಸಲಾಗಿದ್ದು ತಜ್ಞರು ತನಿಖೆಗೆ ಒಳಪಡಿಸಿದ್ದಾರೆ.

0: ಈ ನಡುವೆ ಶೂಟೌಟ್ ನಡೆದ ದಿನ ಪರಾರಿಯಾಗಿ ಬದುಕುಳಿದ ಮರಿಯಮಂಗಲ ಗ್ರಾಮದ ಮಹಿಮಾ ದಾಸ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಘಟನೆ ನಡೆದಾಗ ನನಗೆ ತುಂಬಾ ಭಯವಾಯಿತು, ಪೊಲೀಸರನ್ನು ಕಂಡರೆ ಸ್ವಲ್ಪ ಭಯ ಇದೆ ಎಂದು ಹೇಳಿದ್ದಾರೆ. ಘಟನೆಯ ಬಳಿಕ ಆಸ್ಪತ್ರೆಗೆ ತೆರಳಿದ್ದಾಗಿಯೂ ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಮಾತನಾಡಿ, ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ಮಾಧ್ಯಮದವರಿಗೆ ತಲುಪಬೇಕು. ವಾರ್ತಾಲಾಪ ಕಾರ್ಯಾಗಾರ ಮಾಧ್ಯಮದವರಿಗೊಂದು ಉತ್ತಮ ಅವಕಾಶ ಎಂದು ಅಭಿಪ್ರಾಯಪಟ್ಟರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ್, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಾಕಿ ಉಳಿದಿರುವ 2 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆ ಕೂಡಲೇ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಕೆಲ ರೈತರು ರಾಮನಗರ ಜಿಬಿಡಿಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಟೌನ್ಶಿಪ್ ನಿರ್ಮಾಣದಿಂದ ರೈತರ ಭೂಮಿಗೆ ಉತ್ತಮ ಬೆಲೆ ಸಿಗುವುದರೊಂದಿಗೆ ರೈತರ ಆರ್ಥಿಕ ಸ್ಥಿತಿಯೂ ಸುಧಾರಣೆಯಾಗಲಿದೆ. ಸರ್ಕಾರ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದರು. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಿಳಗಿಹಳ್ಳಿ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ಆಟವಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಏಕಾಏಕಿ ಪಿಲ್ಲರ್ ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತ ಧನುಷ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದು, ಸ್ನೇಹಿತರೊಂದಿಗೆ ಶಾಲೆಯ ಆವರಣದಲ್ಲಿ ಆಟವಾಡುತ್ತಿದ್ದ ವೇಳೆ ಶಾಲೆಯ ಪಕ್ಕದಲ್ಲಿರುವ ಕಟ್ಟಡವೊಂದರ ಪಿಲ್ಲರ್ ಏಕಾಏಕಿ ಕುಸಿದು ಬಿದ್ದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಹಂದನಕೆರೆ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ 25 ವರ್ಷಗಳ ಅನುಭವ ಹೊಂದಿರುವ ಆಕಾಶವಾಣಿಯ ಉನ್ನತ ಶ್ರೇಣಿಯ ಕಲಾವಿದೆ ಹಾಗೂ ಹಿನ್ನೆಲೆ ಗಾಯಕಿ ಸಂಗೀತ ಬಾಲಚಂದ್ರ ಅವರು ಇದೇ 23ರಂದು 25 ಗಂಟೆಗಳ ಕಾಲ ನಿರಂತರವಾಗಿ ದಾಸರ ಪದಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಗೀತ ಬಾಲಚಂದ್ರ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಯ ಉದ್ದೇಶದೊಂದಿಗೆ ಈ ವಿಶಿಷ್ಟ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪಂಚವಿಶಂತಿ ಎಂಬ ಹೆಸರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮವು ಉಡುಪಿಯ ಶ್ರೀ ಕೃಷ್ಣ ಮಠದ ಸಮೀಪದ ಗೀತಾ ಮಂದಿರದ ಪುತ್ತಿಗೆ ನರಸಿಂಹ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಆತ್ಮೀಯ ರೈತ ಬಾಂಧವರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಾವಯವ ಇಂಗಾಲದ ಮಹತ್ವ ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಧ್ಯಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂಧ್ಯಾ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ತೆ.
5: ಇವತ್ತು ಸಾವಯವ ಇಂಗಾಲದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಆಹಾರ ಭದ್ರತೆಯಲ್ಲಿ ಮತ್ತು ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಈ ಸಾವಯವ ಇಂಗಾಲ ಯಾವ ಥರ ನಮಗೆ ಸಹಾಯ ಮಾಡುತ್ತೆ ಹೇಳಿ.
6: ಹೌದು, ಇತ್ತೀಚಿನ ದಿನಗಳಲ್ಲಿ ಆಹಾರ ಭದ್ರತೆ ಅಥವಾ ಹವಾಮಾನ ಕ್ರಮಕ್ಕಾಗಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ತಂತ್ರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ರೈತರಿಗೆ ತುಂಬ ಮುಖ್ಯವಾಗಿರುವಂಥದ್ದು. ಮೊದಲನೇದಾಗಿ, ಮಣ್ಣಿನ ಸಾವಯವ ಇಂಗಾಲ ಅಂದರೆ ಏನು? ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳಲ್ಲಿ ಇರುವ ಇಂಗಾಲವನ್ನು ಸಾವಯವ ಇಂಗಾಲ ಅಂತ ಕರಿತೇವೆ. ಇದು ಆರೋಗ್ಯಕರ ಮಣ್ಣಿನ ಒಂದು ಪ್ರಮುಖ ಅಂಶವಾಗಿದ್ದು ಮಣ್ಣಿನ ಫಲವತ್ತತೆ, ಬೆಳೆಗಳ ಬೆಳವಣಿಗೆ ಹಾಗೂ ಪರಿಸರದ ಸಮತೋಲವನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಸಾವಯವ ಇಂಗಾಲ ಅಂದ್ರೇನು? ಇದು ಮುಖ್ಯವಾಗಿ ಸಸ್ಯಗಳ ಎಲೆಗಳು, ಬೇರುಗಳು, ಬೆಳೆ ಅವಶೇಷಗಳು ಅಥವಾ ಬೆಳೆ ಉಳಿಕೆಗಳು, ಪ್ರಾಣಿಗಳ ಸೆಗಣಿ, ಸತ್ತ ಜೀವಿಗಳ ವಿಭಜನೆಯಿಂದ ರೂಪುಗೊಳ್ಳುವಂಥದ್ದು. ಆದ್ದರಿಂದ ಇದು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯ ಪ್ರಮುಖ ಸೂಚಕವಾಗಿದೆ. ಜೊತೆಗೆ ಈ ಒಂದು ಸಾವಯವ ಇಂಗಾಲನೇ ಮಣ್ಣಿನ ಜೀವಾಳ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಮಣ್ಣನ್ನು ಜೀವಂತವಾಗಿ ಇರಿಸೋದೇ ಸಾವಯವ ಇಂಗಾಲ. ಸಾವಯವ ಇಂಗಾಲ ಹೆಚ್ಚು ಇದ್ದಷ್ಟು ಮಣ್ಣಿನಲ್ಲಿನ ಗುಣಧರ್ಮಗಳು ಚೆನ್ನಾಗಾಗ್ತವೆ, ನೀರು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಚೆನ್ನಾಗಾಗಿರುತ್ತೆ, ಮಣ್ಣಿನಲ್ಲಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಮತ್ತು ಮಣ್ಣಿನಲ್ಲಿನ ಒಂದು ಶಕ್ತಿ ಅಥವಾ ಒಂದು ಫಲವತ್ತತೆಯ ಶಕ್ತಿ ಹೆಚ್ಚಾಗುತ್ತೆ. ದೀರ್ಘಕಾಲದ ಕೃಷಿಗೆ ಅಥವಾ ಸುಸ್ಥಿರ ಭೂ ನಿರ್ವಹಣೆಗೆ ಈ ಒಂದು ಸಾವಯವ ಇಂಗಾಲದ ಕೊಡುಗೆ ತುಂಬ ಮುಖ್ಯವಾಗಿದೆ. ಈ ಒಂದು ಸಾವಯವ ಇಂಗಾಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಅನೇಕ ಕಾರಣಗಳಿಂದ ಕಡಿಮೆ ಆಗ್ತಾ ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಬಳಸ್ತಿರುವಂತಹ ರಾಸಾಯನಿಕಗಳಿಂದ ಅತಿಯಾಗಿ ನಾವು ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಮಾಡೋದಕ್ಕಿಂತ ಹೊರತಾಗಿ ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡುತ್ತಿರೋದ್ರಿಂದ ಮಣ್ಣಿನಲ್ಲಿ ಸಾವಯವದ ಇಂಗಾಲ ಅಂಶ ಕಡಿಮೆ ಆಗಿದೆ. ಇದನ್ನು ನಿರ್ವಹಣೆ ಮಾಡುವಂಥದ್ದು ಈ ಒಂದು ಆಹಾರ ಭದ್ರತೆಯನ್ನು ಉಳಿಸಿಕೊಳ್ಳೋದಕ್ಕೆ ಅಥವಾ ಬರವನ್ನು ಎದುರಿಸೋದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು.
5: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನಲ್ಲಿರುವ ಸಾವಯವ ಇಂಗಾಲವನ್ನು ನಾವು ಹೆಂಗೆ ಹೆಚ್ಚು ಮಾಡ್ಕೋಬಹುದು, ಅದರಲ್ಲಿ ಯಾವ್ಯಾವ ತಂತ್ರಜ್ಞಾನ ಬರ್ತವೆ ಅವುಗಳ ಬಗ್ಗೆ ಹೇಳಿ.
6: ರೈತರಿಗೆ ಇದು ಗೊತ್ತಿರುವಂತದ್ದೇ, ಗೊತ್ತಿಲ್ಲದೆ ಇರುವಂತಹ ತಂತ್ರಜ್ಞಾನಗಳು ಏನೂ ಅಲ್ಲ. ಆದರೆ ಇತ್ತೀಚೆಗೆ ಅದನ್ನ ಒಂದು ಕೃಷಿ ಚಟುವಟಿಕೆಯಲ್ಲಿ ಅಳವಡಿಕೆ ಕಡಿಮೆಯಾಗಿದೆ. ಮುಖ್ಯವಾಗಿ ಸಾವಯವ ಇಂಗಾಲವನ್ನು ನಾವು ಹೆಚ್ಚು ಮಾಡೋದಕ್ಕೆ ಸಾವಯವ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕು. ಸಾವಯವ ಗೊಬ್ಬರ ಅಂತಂದ್ರೇನು? ಎಲ್ಲ ರೀತಿಯ ಸಸ್ಯಜನ್ಯ ಅಥವಾ ಕೊಳೆಯುವಂತಹ ಯಾವುದೇ ಗೊಬ್ಬರಗಳನ್ನು ನಾವು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರ ಆಗಲಿ, ವರ್ಮಿ ಕಾಂಪೋಸ್ಟ್ ಆಗಲಿ, ಅಥವಾ ಯಾವುದೇ ಒಂದು ತ್ಯಾಜ್ಯದ ಕಾಂಪೋಸ್ಟ್ ಆಗಲಿ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ನಾವು ಎಷ್ಟು ಒಂದು ಬೆಳೆಗೆ ಅಥವಾ ಜಮೀನಿಗೆ ಬೇಕೋ ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಸಾವಯವ ಗೊಬ್ಬರನ ಅಥವಾ ಸಾವಯವ ಇಂಗಾಲನ ಜಾಸ್ತಿ ಮಾಡ್ಬೋದು. ಎರಡನೇದಾಗಿ, ಹಸಿರೆಲೆ ಗೊಬ್ಬರಗಳ ಬಳಕೆಯನ್ನು ಮಾಡುವಂಥದ್ದು. ಹಸಿರೆಲೆ ಅಂತಂದರೆ ಮೊದಲು ಹಿಂದಿನ ಕಾಲದಲ್ಲಿ ರೈತರು ಮಾಡ್ತಾ ಇದ್ರು ಇದನ್ನು. ಏನು, ಹೊಂಗೆ ಗಿಡಗಳನ್ನು ಹಾಕುವಂಥದ್ದು, ಗೊಬ್ಬರದ ಗಿಡಗಳನ್ನು ನಾವು ಹೊರದ ಬದಿಗಳಿಂದ ತಂದು ಹಾಕುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸನ್ಹೆಂಪು ಅಥವಾ ಸೆಣಬು ಅಂತ ಹೇಳ್ತೀವಿ, ಡಯಾಂಚ, ಹುರುಳಿ ಇಂಥವುಗಳನ್ನೆಲ್ಲ ಬೆಳೆಸಿ ಹೂ ಬಿಡೋ ಟೈಮಲ್ಲಿ ನಾವು ಮಣ್ಣಿಗೆ ಸೇರಿಸಿದ್ದೆ ಅದಲ್ಲಿ ಖಂಡಿತವಾಗ್ಲೂ ಸಾವಯವ ಅಂಶನ ಜಾಸ್ತಿ ಮಾಡಬಹುದು. ಮೂರನೇ ಅಂಶ ಅಂತ ಏನು ಅಂತಂದ್ರೆ, ಬೆಳೆಯ ಯಾವುದೇ ಉಳಿಕೆಗಳಾಗ್ಲಿ ಅದನ್ನ ರೈತರು ಸುಟ್ಟು ಬಿಡ್ತಾ ಇದ್ದಾರೆ, ಅಥವಾ ಒಂದು ರಸ್ತೆಯ ಬದಿಯಲ್ಲಿ ಅಥವಾ ಜಮೀನಿನ ಬದಿಯಲ್ಲಿ ರಾಶಿ ಹಾಕ್ತಾ ಇದ್ದಾರೆ. ಹಾಗೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬೆಳೆಯ ಅವಶೇಷಗಳು, ಬೆಳೆ ಕಟಾವು ಆದ್ಮೇಲೆ ಏನು ಉಳಿದಿರುತ್ತೆ ಅದನ್ನ ಮಣ್ಣಿಗೆ ಸೇರಿಸಿದ್ರೆ ಅದರಲ್ಲಿನೂ ಪೋಷಕಾಂಶ ಇರುತ್ತೆ, ಅದು ಕೊಳೆತು ಬಿಟ್ಟು ಸಾವಯವ ಇಂಗಾಲನ ಮಣ್ಣಿಗೆ ಒದಗಿಸುತ್ತೆ. ನಾಲ್ಕನೇ ವಿಷಯ ಅಂತಂದ್ರೆ, ಬೆಳೆ ಪರಿವರ್ತನೆ ಮಾಡುವಂಥದ್ದು, ಕ್ರಾಪ್ ರೊಟೇಷನ್.

0: ಖಂಡಿತವಾಗಲು ಒಂದು ಭೂಮಿಯಲ್ಲಿ ಒಂದೇ ರೀತಿಯ ಅಥವಾ ಒಂದೇ ಜಾತಿಯ ಬೆಳೆಯನ್ನು ನಾವು ಬೆಳೀಲೇಬಾರದು. ಒಂದು ಏಕಧಾನ್ಯ ಬೆಳೆಗಳಾದಮೇಲೆ ದ್ವಿದಳ ಧಾನ್ಯಗಳನ್ನು ಬೆಳೆಯುವಂಥದ್ದು ಮಾಡಬೇಕು. ಇನ್ನೊಂದು, ಸಾವಯವ ಇಂಗಾಲವನ್ನು ನಾವು ಸಂರಕ್ಷಣೆ ಮಾಡಬೇಕು ಅಂತಂದರೆ ಆದಷ್ಟು ನಾವು ಕನಿಷ್ಠ ಉಳುಮೆಯನ್ನು ಮಾಡಬೇಕು. ಉಳುಮೆ ಮಾಡಿದಷ್ಟು ಮಣ್ಣು ಸೂರ್ಯನಿಗೆ ಅಥವಾ ಸೂರ್ಯನ ಬಿಸಿಲಿಗೆ ಒಡ್ಡದಷ್ಟು ಮಣ್ಣಿನಲ್ಲಿರುವ ಇಂಗಾಲ ವಾತಾವರಣಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಉಳುಮೆಯನ್ನ ಕಡಿಮೆ ಮಾಡಿದ್ರೆ ಸಾವಯವ ಇಂಗಾಲನ ಜಾಸ್ತಿ ಮಾಡಬಹುದು ಮಣ್ಣಿನಲ್ಲಿ.
1: ಕನಿಷ್ಠ ಉಳುಮೆ
0: ಒಣಗೋದಿಲ್ಲ, ಕನಿಷ್ಠ ಉಳುಮೆಯನ್ನ ಮಾಡುವಂಥದ್ದು. ಆಮೇಲೆ ಹೊದಿಕೆ ಮಲ್ಚಿಂಗ್ ಮಾಡುವಂಥದ್ದು. ಇತ್ತೀಚಿನ ಪದ್ಧತಿಯಲ್ಲಿ ಕೃಷಿ ಅರಣ್ಯ ಪದ್ಧತಿ ಅಂತ ಇದೆ. ಇವಾಗ ಈ ಬರದ ಸಮಯದಲ್ಲಿ ಈ ಕೃಷಿ ಅರಣ್ಯ ಪದ್ಧತಿ ತುಂಬಾ ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕಾಗಿರುವಂತಹ ಪದ್ಧತಿಯಾಗಿದೆ. ಹಿಂದಿನ ಕಾಲದಲ್ಲೆಲ್ಲ ಒಂದು ಹೊಲದ ಬದುಗಳಲ್ಲಿ ಒಂದಷ್ಟು ಮರಗಳಿರುವವು. ಇವಾಗ ಮರಗಳೇನೂ ಇಲ್ಲ, ಬರೀ ರೋಡುಗಳಿದ್ದಾವೆ, ದಾರಿಗಳಿದ್ದಾವೆ. ಈ ಒಂದು ಕೃಷಿ ಅರಣ್ಯ ಪದ್ಧತಿನ ನಾವು ಎಷ್ಟು ಅನ್ವರ್ಸ್ತೀವೋ ಅಷ್ಟು ನಾವು ಮಣ್ಣನ್ನ ಸಂರಕ್ಷಣೆ ಮಾಡ್ತೀವಿ.
1: ಎಷ್ಟೇ ಕಷ್ಟ ಆಗ್ಲಿ, ನೀವು ಕನಿಷ್ಠ ಪ್ರಮಾಣದ ಗಿಡಗಳನ್ನ ಮರಗಳನ್ನ ಬೆಳೆಸಲೇಬೇಕು
0: ಈ ಒಂದು
1: ಹೇಗೆ ಕೃಷಿಯನ್ನ ನೀವು ಅವಲಂಬಿಸಿರ್ತೀರೋ ಅದೇ ತರ ಈ ಮರಗಳನ್ನು ಮಾಡ್ತಾ ಹೋದ್ರೆ ಮಹತ್ವ ಈಗ ಗೊತ್ತಾಗಲ್ಲ, ಅದ್ರ ಮಹತ್ವ ಇನ್ನೊಂದಿನ
0: ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಈ ಕೃಷಿ ಅರಣ್ಯ ಪದ್ಧತಿ ಏನಿದೆ ಅದರಲ್ಲಿ ಒಳ್ಳೆ ಮಹತ್ವ ಇದೆ. ಈ ಮಳೆ ಕಡಿಮೆ ಆಗಿರುವಂತದ್ದು ಅವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು, ಹಾಗಾಗಿ ಅದನ್ನ ಮಾಡುವಂಥದ್ದು. ಇನ್ನೊಂದು ಮುಖ್ಯವಾಗಿ ನಮ್ಮ ಮಣ್ಣಿನಲ್ಲಿ ಏನಾಗ್ತಿದೆ ಅಂತಂದ್ರೆ ಸಾವಯವ ಇಂಗಾಲ ಕಡಿಮೆ ಆಗ್ತಿರೋದಕ್ಕೆ ನಾವು ಆದಷ್ಟು ರಾಸಾಯನಿಕಗಳನ್ನೇ ಬಳಸ್ತಾ ಇದ್ದೀವಿ, ಸಾವಯವ ಅಂಶಗಳನ್ನ ಬಳಸ್ತಾ ಇಲ್ಲ. ಈಗ ಪೋಷಕಾಂಶ ವಿಷಯಕ್ಕೆ ಬಂದಾಗ ಬರೀ ಯೂರಿಯಾ, DAP, MOP ಅಷ್ಟೇ NPK ನ ಕೊಡೋದಿಲ್ಲ, ಸಾರಜನಕ ರಂಜಕನ ಕೊಡೋದಲ್ಲ, ಈ ಸಾವಯವ ಪದಾರ್ಥಗಳು ಏನಿರ್ತವೆ ಅವುಗಳನ್ನು ಕೊಡಬೇಕು. ಅವಾಗ ನಾವು ಮಣ್ಣನ್ನ ಉಳಿಸ್ಕೋಬೇಕು, ಜೈವಿಕ ಗೊಬ್ಬರಗಳ ಬಳಕೆಯನ್ನ ಮಾಡಬೇಕು. ಅನೇಕ ಪೋಷಕಾಂಶಗಳು ಏನಾಗ್ತಿದಾವೆ ಅಂದ್ರೆ ಮಣ್ಣಲ್ಲಿ ಗಟ್ಟಿ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಇಲ್ಲ, ಅದನ್ನ ಕರಗಿಸ್ಬಿಟ್ಟು ಬೆಳೆಗಳಿಗೆ ಕೊಡುವಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಸತ್ತೋಗ್ಬಿಟ್ಟಿದ್ದಾವೆ. ನಾವು ಜೈವಿಕ ಗೊಬ್ಬರಗಳನ್ನ ಬಳಸಿದ್ರೆ ಖಂಡಿತವಾಗ್ಲೂ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಮಣ್ಣು ಅಭಿವೃದ್ಧಿ ಆಗುತ್ತೆ, ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇದ್ದಷ್ಟು ನೀರಿನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀರಿನ ತೇವಾಂಶ ಕಾಪಾಡಿಕೊಂಡ್ರೆ ನಮಗೆ ಈ ಮಳೆ ಬರದಿರುವ ಸಮಯದಲ್ಲೂ ನಾವು ಆ ಮಣ್ಣಿನಲ್ಲಿ ಕೃಷಿಯನ್ನ ಮಾಡಬೇಕಾಗುತ್ತೆ. ಈ ರೀತಿ ಅನೇಕ ವಿಧಾನಗಳಿದ್ದಾವೆ ಸಾವಯವ ಇಂಗಾಲದ ಅಂಶವನ್ನು ಮಣ್ಣಿನಲ್ಲಿ ಕಾಪಾಡಿಕೊಳ್ಳುವಂಥದ್ದು ಅಥವಾ ಜಾಸ್ತಿ ಮಾಡುವಂಥದ್ದು. ಅದನ್ನೆಲ್ಲ ಎಲ್ಲ ರೈತರು ಮಾಡಬೇಕಾಗಿರೋದು ಅಗತ್ಯವಾಗಿದೆ ಇವಾಗ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಮಟ್ಟದ ಬಗ್ಗೆ ಕೆಲವು ಅಂಶಗಳು ಪ್ರಭಾವ ಬೀರ್ತವೆ ಅಂತ ನಾವು ಕೇಳಿದ್ದೇವೆ. ಅವು ಯಾವ್ಯಾವ ಅಂಶಗಳು ಇವು ಸಾವಯವ ಇಂಗಾಲದ ಮಟ್ಟದ ಮೇಲೆ ಪ್ರಭಾವ ಬೀರ್ತಾ ಇದಾವೆ, ಒಂದೊಂದಾಗಿ ಹೇಳಿ ಅವುಗಳ ಬಗ್ಗೆನೂ ಕೂಡ.
0: ಹೌದು, ಏನಾಗುತ್ತೆ ಅಂತಂದ್ರೆ ಈಗ ಸಾವಯವ ಇಂಗಾಲ ಎಲ್ಲಾ ಮಣ್ಣಿನಲ್ಲೂ ಒಂದೇ ಪ್ರಮಾಣದಲ್ಲಿ ಇರೋದಿಲ್ಲ. ಇದು ಖಂಡಿತವಾಗ್ಲಿನ ನೈಸರ್ಗಿಕ ಅಥವಾ ಕೃಷಿ ಸಂಬಂಧಿತ ಅಂಶಗಳಿಂದ ಪ್ರಭಾವಿತವಾಗಿರ್ತವೆ. ಕೃಷಿ ಸಂಬಂಧಿತ ಅಂಶಗಳು ಅಂತಂದ್ರೆ ನಾನು ಇವಾಗಲೇ ಹೇಳಿದೆ, ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡಿದ್ರೆ ಇಂಗಾಲ ಕಡಿಮೆ ಇರುತ್ತೆ. ಅದೇ ರೀತಿ ನೈಸರ್ಗಿಕವಾಗಿ ಯಾವುದು ಅಂತಂದ್ರೆ ಹವಾಮಾನ. ಇವಾಗ ಅತಿ ಉಷ್ಣಾಂಶ ಮತ್ತೆ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಕಡಿಮೆ ಇರುತ್ತೆ. ಅದೇ ರೀತಿ ಕಡಿಮೆ ಉಷ್ಣಾಂಶ ಮತ್ತೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಹೀಗಾಗಿ ಎಲ್ಲಾ ಮಣ್ಣುಗಳಲ್ಲೂ ಸಾವಯವ ಇಂಗಾಲ ಒಂದೇ ತರನಾಗಿ ಇರೋದಿಲ್ಲ. ಇನ್ನ ಎರಡನೇದು, ಸಸ್ಯ ವರ್ಗ ಅಥವಾ ಭೂ ಬಳಕೆ ಯಾವ ತರ ಆಗ್ತಿದೆ ಆ ಮಣ್ಣಿನಲ್ಲಿ, ಅದ್ರ ಮೇಲೇನು ಸಾವಯವ ಇಂಗಾಲ ಅಂಶ ಹೋಗುತ್ತೆ. ಭೂಮಿಯ ಮೇಲಿರುವ ಸಸ್ಯ ವರ್ಗ ಅಥವಾ ಭೂ ಬಳಕೆ ವಿಧಾನಗಳು, ಅರಣ್ಯಗಳು, ಹುಲ್ಲುಗಾವಲು ಮತ್ತೆ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸಾವಯವ ಅಂಶ ಇರುತ್ತೆ. ಯಾವಾಗ ಅರಣ್ಯಗಳು ಅಥವಾ ಮರಗಳು ಕಡಿಮೆ ಆಗ್ತವೋ ಕ್ರಮೇಣವಾಗಿ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೇನೆ ನಾವು ಕೃಷಿ ಅರಣ್ಯ ಪದ್ಧತಿ, ಹೊದಿಕೆ ಬೆಳೆಗಳ ಬೆಳವಣಿಗೆ, ಬೆಳೆ ಪರಿವರ್ತನೆ ಇಂಥವನ್ನೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಣ್ಣಿನಲ್ಲಿ ನಾವು ಮಣ್ಣಿನ ಒಂದು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬಹುದು. ಇನ್ನು ಮೂರನೇದು ಮಣ್ಣಿನ ನಿರ್ವಹಣೆ, ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ. ಇವಾಗ ದೇಶಾದ್ಯಂತ ನಡೀತಿರುವಂತೂ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಮಣ್ಣನ್ನ ಯಾವ ತರ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೇನೂ ಮುಖ್ಯವಾಗಿ ಈ ಒಂದು ಸಾವಯವ ಇಂಗಾಲದ ಅಂಶ ಅವಲಂಬಿತ ಆಗಿದೆ. ಇನ್ನ ಮಣ್ಣಿನ ರಚನೆ, ಮಣ್ಣು ಏನಾಗದು, ಕಲ್ಲು ಒಡೆದು ಬಿಟ್ಟು ಶಿಥಿಲವಾಗಿನೇ ಮಣ್ಣಾಗುವಂಥದ್ದು. ಬೇರೆ ಬೇರೆ ರೀತಿಯ ಕಲ್ಲುಗಳು ಆ ಒಂದು ಜಾಗದಲ್ಲಿ ಬೇರೆ ಬೇರೆ ರೀತಿ ಇರುತ್ತವೆ. ಜೇಡಿ ಮಣ್ಣು ಅಂತ ಕಡೆಯಲ್ಲಿ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇರುತ್ತೆ, ಮರಳು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಆ ಜೇಡಿ ಮಣ್ಣಿಗೆ ಒಂದು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಇರುತ್ತೆ, ಹಾಗಾಗಿ ಸಾವಯವ ಇಂಗಾಲದ ಅಂಶನೂ ಜಾಸ್ತಿ ಇರುತ್ತೆ. ಮಣ್ಣಿನ ಆಮ್ಲೀಯತೆ ಅಥವಾ pH, ರಸಸಾರ ಅಂತ ನಾವು ಹೇಳ್ತೀವಿ, ಕ್ಷಾರೀಯತೆ, ಈ ಒಂದು ಆಮ್ಲೀಯ ಮಣ್ಣಿನಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಇರುತ್ತೆ, ಕ್ಷಾರ ಮಣ್ಣಿನಲ್ಲಿ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸಾವಯವ ಇಂಗಾಲ ಮುಖ್ಯವಾಗಿ ಮಣ್ಣಿನಲ್ಲಿ ಏನೇ ಚಟುವಟಿಕೆಗಳು ಅಥವಾ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಆಗಬೇಕು ಅಂತಂದ್ರೆ ಫಲವತ್ತತೆ ಹೆಚ್ಚಾಗಬೇಕು.

0: ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ತುಂಬಾ ಮುಖ್ಯವಾಗಿ ಮಾಡಬೇಕಾಗತ್ತೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನ ಫಲವತ್ತತೆ ಮತ್ತು ಅದರ ಪೋಷಕಾಂಶಗಳ ಆವರ್ತನದಲ್ಲಿ ಸಾವಯವ ಪದಾರ್ಥಗಳು ಯಾವ ಥರ ಪ್ರಭಾವ ಬೀರ್ತವೆ?
0: ಹೌದು, ಮಣ್ಣಿನ ಫಲವತ್ತತೆಯಲ್ಲಿ ಸಾವಯವ ಇಂಗಾಲ ಪದಾರ್ಥವೇ ಮೂಲಭೂತ ಅಂಶ ಆಗಿದೆ. ಬೇಸಿಕ್ ಅಂತ ಹೇಳ್ಬೋದು ಅದನ್ನ. ಇದು ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ಜೊತೆಗೆ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನಿರಂತರವಾಗಿ ಒದಗಿಸುತ್ತೆ. ಸೊ ಪೋಷಕಾಂಶಗಳ ಸಂಗ್ರಹಣೆ ಮತ್ತೆ ಬಿಡುಗಡೆ ಆಗೋದೇ ಸಾವಯವ ಅಂಶಗಳ ಒಂದು ಅಂಶ ಇದ್ದಲ್ಲಿ ಮಾತ್ರ. ಸಾವಯವ ಅಂಶ ಇದ್ರೆ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತವೆ, ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳ ಬಿಡುಗಡೆ ಮಾಡಿಬಿಟ್ಟು ಸಸ್ಯಗಳಿಗೆ ದೊರಕ್ತವೆ. ಇನ್ನ ಮಣ್ಣಿನ ರಚನೆ ಮತ್ತೆ ನೀರು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯನು ಸಾವಯವ ಅಂಶದ ಮೇಲೇನೆ ಅವಲಂಬಿತವಾಗಿರುವಂತದ್ದು. ಮುಖ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಅಥವಾ ಕಣ್ಣಿಗೆ ಕಾಣಿಸ್ಕೊಳ್ಳುವಂಥದ್ದು, ಕಣ್ಣಿಗೆ ಕಾಣಿಸದೆ ಇರುವಂತದ್ದು ಯಾವುದೇ ಒಂದು ಸೂಕ್ಷ್ಮಾಣುಜೀವಿ ಅಥವಾ ಎಲ್ಲ ಯಾವುದೇ ಜೀವಿ ಮಣ್ಣಲ್ಲಿ ಇರಬೇಕು ಅಂತಂದ್ರೆ ಅಲ್ಲಿ ಸಾವಯವ ಅಂಶ ಇದ್ದೇ ಇರಬೇಕು. ಹಾಗಾಗಿ ಇವೆಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಸಾವಯವ ಇಂಗಾಲದ ಅಂಶ ಮುಖ್ಯವಾಗಿರಬೇಕು. ಮತ್ತೆ ಈ ಒಂದು ಸಾವಯವ ಇಂಗಾಲ ಏನು ಮಾಡುತ್ತಂದ್ರೆ ಮಣ್ಣಿನ ರಸಸಾರವನ್ನ ನಿರ್ವಹಣೆ ಮಾಡುತ್ತೆ. ಸಾಯಿಲ್ ಪಿ ಎಚ್ ಅನ್ನೋದು ಬೇಸಿಕ್ ಆಗಿ ಮೂಲಭೂತವಾಗಿರುವ ಒಂದು ಗುಣಧರ್ಮ ಆಗಿದೆ. ಆ ಒಂದು ಗುಣಧರ್ಮನ ನಿರ್ವಹಣೆ ಮಾಡುವಲ್ಲಿ ಈ ಒಂದು ಸಾವಯವ ಇಂಗಾಲ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆ, ಮಣ್ಣಿನ ಫಲವತ್ತತೆ, ಮಣ್ಣಿನ ಆರೋಗ್ಯದಲ್ಲಿ ಸಾವಯವ ಇಂಗಾಲವನ್ನು ನಾವು ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂತಹ ಒಂದು ಅಂಶವಾಗಿದೆ.
1: ಡಾಕ್ಟರ್ ಸಂಧ್ಯಾ ಅವರು, ಈಗ ಮಣ್ಣಿನ ಸಾವಯವ ಇಂಗಾಲ, ಇಂಗಾಲ ಸ್ಥಿರೀಕರಣ ಮತ್ತು ಹವಾಮಾನ ಬದಲಾವಣೆ ಈ ಅಂಶಗಳ ಬಗ್ಗೆ ಹೇಳಿ ಏನೀವು?
0: ಮಣ್ಣಿನ ಇಂಗಾಲ ಸ್ಥಿರೀಕರಣ ಅಂತಂದ್ರೆ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ನ ಹೀರ್ಕೊಂಡು ಮಣ್ಣಿನಲ್ಲಿ ಸಾವಯವ ಇಂಗಾಲದ ರೂಪದಲ್ಲಿ ದೀರ್ಘಕಾಲದಲ್ಲಿ ನಾವು ಅದನ್ನ ಪ್ರಕ್ರಿಯೆ ಮಾಡುವಂಥದ್ದು ಅಥವಾ ಸಂಗ್ರಹಿಸುವ ಒಂದು ಕೆಲಸನ ಇಂಗಾಲದ ಸ್ಥಿರೀಕರಣ ಅಂತ ಹೇಳ್ತೀವಿ. ಅಂದ್ರೆ ವಾತಾವರಣದಲ್ಲಿರುವ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ನಾವು ಮಣ್ಣಿಗೆ ಸೇರಿಸಿದಲ್ಲಿ ಹವಾಮಾನ ಬದಲಾವಣೆ ಆಗುವಂತದ್ದನ್ನ ಅಥವಾ ಈ ತರ ಒಂದು ಬರ ಬರುವಂತಹ ಸನ್ನಿವೇಶಗಳನ್ನ ನಾವು ತಡೆಗಟ್ಟಬಹುದು. ಅನೇಕ ನೈಸರ್ಗಿಕ ಕ್ರಿಯೆಗಳಿಂದ ಆಗ್ತವೆ ಅದರಲ್ಲಿ. ಆದ್ರೆ ಇತ್ತೀಚೆಗೆ ನೀವು ಕೇಳ್ತಿರ್ಬೋದು ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಇಂಗಾಲದ ವ್ಯಾಪಾರ ಮಾಡ್ತಾ ಇರುವಂತದ್ದು, ಇವೆಲ್ಲ ಒಂದು ಪ್ರಮಾಣ ಪತ್ರನು ಕೊಡ್ತಾ ಇದ್ದಾರೆ. ಆ ಜಮೀನಿನಲ್ಲಿ ರೈತ ಎಷ್ಟು ಮಟ್ಟಿಗೆ ಸಾವಯವ ಇಂಗಾಲನ ಸ್ಥಿರೀಕರಣ ಮಾಡಿದ್ದಾರೆ ಅದಕ್ಕೆ ಪ್ರಮಾಣ ಪತ್ರವನ್ನು ಒದಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಿರೀಕರಣ ಹೇಗಾಗುತ್ತೆ?
1: ಇಂತಿಷ್ಟು ಪ್ರಮಾಣದ ಇಂಗಾಲ ನಿಮ್ಮ ಹೊಲದಲ್ಲಿ
0: ಇರಬೇಕು ಇದ್ರೆ ಆ ಒಂದು ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ನೀವು ಅವಾಗ
1: ಇದೆ ಅಂದ್ರೆ ಇದೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ.
0: ನೀವಾಗ ಹವಾಮಾನ ಬದಲಾವಣೆಗೆ ನಿಮ್ಮ ಕೊಡುಗೆ ಎಷ್ಟು ಅನ್ನೋದು ಗೊತ್ತಾಗ್ತಿದೆ.
1: ನಿಮ್ಮ ಹೊಲ ನೀವು ಹೇಗೆ ಇಟ್ಕೊಂಡಿರಿ ಅನ್ನೋದು
0: ಗೊತ್ತಾಗುತ್ತೆ.
1: ಏ ನೀವು ಬೆಳೆ ಬೆಳಿತೀರಿ, ಬೆಳೆ ತಗೋತೀರಿ, ಮತ್ತೆ ಅಷ್ಟೇ ಅಲ್ಲ, ನಿಮ್ದು ನಿಮ್ ಹೊಲದಕ್ಕೆ ನಿಮ್ ಸ್ವಂತ ಸರ್ಟಿಫಿಕೇಟ್ ಬೇಕು, ಒಂದ್ ಪ್ರಮಾಣ ಪತ್ರ ಬೇಕು. ನಿಮ್ ಹೊಲದ ಮಣ್ಣು ಹೆಂಗಿದೆ,
0: ಹೇಗಿದೆ ಅಂತ,
1: ಎಷ್ಟು ಆರೋಗ್ಯವಂತವಾಗಿ ಇಟ್ಕೊಂಡಿರಿ,
0: ನಿಮ್ಮ ಮಣ್ಣು
1: ಮುಂಬರುವ ಪೀಳಿಗೆಗೆ ನಿಮ್ ಹೊಲ ಹೆಂಗಿರುತ್ತೆ,
0: ಇವತ್ತು ಮಣ್ಣು ಆರೋಗ್ಯವಾಗಿದೆಯಾ, ಹವಾಮಾನನು ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದಕ್ಕೆ ಈ ಇಂಗಾಲ ಮತ್ತೆ ಹವಾಮಾನ ಬದಲಾವಣೆ ಒಂದಕ್ಕೊಂದು ಒಂದಕ್ಕೊಂದು ಚೈನ್ ಲಿಂಕ್ ತರಾನೇ ಹೇಳ್ಬೋದು, ಅದು ನಡುವೆ ಸಂಬಂಧ ಇದೆ ಅದಕ್ಕೆ. ಹಾಗಾಗಿ ಈ ಒಂದು ಇಂಗಾಲದ ಹವಾಮಾನದ ಬದಲಾವಣೆ ನಡುವಿನ ಸಂಬಂಧ ತುಂಬಾ ಮುಖ್ಯವಾಗಿರುವಂತದ್ದು.
1: ವಿವಿಧ ಮಣ್ಣುಗಳ ಬಗ್ಗೆ ಹೇಳಿ. ಈಗ ವಿವಿಧ ಮಣ್ಣು ಇರುತ್ತಲ್ಲ, ಇವು ಇಂಗಾಲ ಸಂಗ್ರಹ ಸಾಮರ್ಥ್ಯದ ಬಗ್ಗೆ ಯಾವ ತರ ಕೊಡುಗೆ ನೀಡುತ್ತವೆ?
0: ಹೌದು, ಮಣ್ಣಿನ ರಚನೆ ಅನ್ನೋದು ಸಾವಯವ ಇಂಗಾಲದ ಅಂಶವನ್ನು ಒಳಗೊಂಡಿದೆ. ಮಣ್ಣಿನ ರಚನೆ, ಇವಾಗ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಇರುತ್ತೆ, ಅದೇ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಅಲ್ಲಿ ವಿಭಜನೆ ಆಗಿರಲ್ಲ, ವಾತಾವರಣಕ್ಕೆ ಹೋಗೋದಿಲ್ಲ. ಹಾಗಾಗಿ ಮಣ್ಣಿನ ಪ್ರಕಾರಕ್ಕೆ ಅನುಗುಣವಾಗಿ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಬದಲಾಗುತ್ತೆ. ಜೇಡಿ ಮಣ್ಣು ಮತ್ತು ಹೆಚ್ಚಿನ ಸಾವಯವ ಪದಾರ್ಥ ಹೊಂದಿರುವ ಮಣ್ಣುಗಳು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನ ಸಂಗ್ರಹಿಸಬಹುದು. ಅದೇ ನೀವು ಉಪ್ಪು ಮಣ್ಣು, ಜೌಗು ಪ್ರದೇಶ ಅಥವಾ ಅರಣ್ಯ ಪ್ರದೇಶಗಳು ಇಂಥವಲ್ಲಿ ಅಧಿಕ ಇಂಗಾಲ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಜೊತೆಗೆ ಕೆಲವೊಂದು ಉಪ್ಪು ಮಣ್ಣು ಅಥವಾ ಆಮ್ಲೀಯ ಮಣ್ಣು ಇರ್ತಾವಲ್ಲ, ಅಂತ ಮಣ್ಣುಗಳಲ್ಲಿ ಸಾವಯವ ಇಂಗಾಲವನ್ನು ಹಿಡಿದಿಟ್ಕೊಳ್ಳುವಂತಹ ಅಥವಾ ಸಂಗ್ರಹಣೆ ಮಾಡಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಮಣ್ಣಿನ ರಚನೆ, ಮಣ್ಣಿನ ವಿಧ ಸಾವಯವ ಇಂಗಾಲದ ಅಂಶದ ಮೇಲೆ ತುಂಬಾ ಮುಖ್ಯವಾಗಿ ಪಾತ್ರ ವಹಿಸುತ್ತವೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಈ ಒಂದು ಸಾವಯವ ಇಂಗಾಲದ ವಿಚಾರ ಮಾಡಿದಾಗ ಭೂ ನಿರ್ವಹಣೆ ಕ್ರಮದ ಬಗ್ಗೆ ಇದು ಯಾವ ತರ ಪ್ರಭಾವ ಬೀರುತ್ತೆ?
0: ಅನೇಕ ನಿರ್ವಹಣೆ, ನಮ್ಮ ಮಣ್ಣನ್ನ ಯಾವ ತರ ನಿರ್ವಹಣೆ ಮಾಡ್ತೀವಿ ಅದು ಸಾವಯವ ಇಂಗಾಲದ ಮೇಲೆ, ಅಂಶದ ಮೇಲೆ ಅಥವಾ ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಪ್ರಭಾವ ಬೀರುತ್ತೆ. ಮೊದಲಿಂದಾಗಿ ಸಂರಕ್ಷಣಾ ಉಳುಮೆ ಮಾಡಬೇಕು. ಸಂರಕ್ಷಣಾ ಉಳುಮೆ ಅಂದ್ರೆ ಆದಷ್ಟು ಉಳುಮೆ

0: ಕಡಿಮೆ ಮಾಡಬೇಕು. ಉಳುಮೆ ರಹಿತ ಕೃಷಿಯನ್ನು ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ಅದು ಮಾಡಿದ್ರು ಅದು ಸಾವಯವ ಇಂಗಾಲನ ಮಾಡುತ್ತೆ. ಹೊದಿಕೆ ಬೆಳೆಗಳ ಬೆಳವಣಿಗೆ ಮಾಡುವಂಥದ್ದು, ಕೃಷಿ ಅರಣ್ಯ ಪದ್ಧತಿ, ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಬಳಕೆಯನ್ನ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಮಣ್ಣಲ್ಲಿ ಸಾವಯವ ಇಂಗಾಲದ ಅಂಶನ ಜಾಸ್ತಿಯನ್ನ ಮಾಡಬಹುದು. ಅದರ ಜೊತೆಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ವಿಧಾನಗಳು ಯಾವುದು ಅಂತಂದ್ರೆ, ಎಲ್ಲಾ ರೈತರು ಇದನ್ನ ಮಾಡ್ಲೇಬೇಕು ಅಥವಾ ಎಲ್ಲಾ ರೈತರ ಜವಾಬ್ದಾರಿಯಾಗಿದೆ, ಈಗ ಆದ್ಯ ಜವಾಬ್ದಾರಿ ಆಗಿದೆ. ಹವಾಮಾನ ಬದಲಾವಣೆಯನ್ನು ತಡೆಗಟ್ಟೋದಕ್ಕೆ ಜೊತೆಗೆ ಆಹಾರ ಭದ್ರತೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರದ ಬಳಕೆ, ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ನ ಬಳಸುವಂಥದ್ದು, ಹಸಿರು ಗೊಬ್ಬರ, ಹೊದಿಕೆ ಬೆಳೆಗಳನ್ನು ಬೆಳೆಯುವಂಥದ್ದು, ಆದಷ್ಟು ಉಳುಮೆ ಕಡಿಮೆ ಮಾಡಿ ಕೃಷಿಯನ್ನು ಮಾಡುವಂಥದ್ದು, ಬೆಳೆ ಅವಶೇಷಗಳನ್ನು ಸುಡದೆ ಮಣ್ಣಿನಲ್ಲಿ ಸೇರಿಸುವಂಥದ್ದು, ಸುಡುವಂಥದ್ದು ತುಂಬಾ ಕೆಟ್ಟದಾಗಿ ಮಾಡ್ತಿರುವಂತಹ ಒಂದು ಕೆಲಸವಾಗಿದೆ. ಅರಣ್ಯ ನಾಶ ಅಥವಾ ಅತಿಯಾದ ಮೇಯಿಸುವಿಕೆಯನ್ನು ತಡೆಯುವಂಥದ್ದು ಒಳ್ಳೆಯದು. ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸುವುದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡುವಂಥದ್ದು. ಹೀಗಾಗಿ ಅನೇಕ ರೀತಿಯ ಸಂರಕ್ಷಣಾ ಅಥವಾ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡುವಂತಹ ಅನೇಕ ಕಾರ್ಯಕ್ರಮಗಳು ಅಥವಾ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ನಾವು ಒಂದು ಮಣ್ಣಿನಲ್ಲಿನ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡಿಕೊಂಡು ಈ ಒಂದು ಕೃಷಿಯನ್ನ ಸಮೃದ್ಧವನ್ನಾಗಿ ಮಾಡಬೇಕು. ಯಾಕೆ ಅಂತಂದ್ರೆ ಸುಸ್ಥಿರ ಕೃಷಿ ಅನ್ನೋದು ಇತ್ತೀಚೆಗೆ ಬರ್ತಿರುವಂತಹ ಒಂದು ಟಾಪಿಕ್ ಆಗಿದೆ. ಸುಸ್ಥಿರ ಕೃಷಿ ಅಂದ್ರೆ ಏನು? ಇವತ್ತು ಅಷ್ಟೇ ಅಲ್ಲ ಕೃಷಿ ಮಾಡುವಂಥದ್ದು, ನಾಳೆನೂ ಕೃಷಿ ಮಾಡಬೇಕು ಆ ಜಮೀನಿನಲ್ಲಿ. ಮುಂದಿನ ಪೀಳಿಗೆಗೆ 10 ಎಕರೆ ಜಮೀನು ಇಡೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ. ಆ 10 ಎಕರೆ ಜಮೀನಿನಲ್ಲಿ ಎಷ್ಟು ಭೂಮಿಯಲ್ಲಿ ಕೃಷಿ ಮಾಡಬಹುದಾಗಿದೆ ಅನ್ನೋದು ತುಂಬಾ ಮುಖ್ಯವಾಗಿದೆ.
1: ನೀವು ಬೆಳೆ ಅಂತೂ ನಮ್ಗೆ ಬೇಕೇ ಬೇಕು, ಹಾಗಾಗಿ ಬೆಳೆ ಬೆಳೆಯಂಗ ನಮ್ ಭೂಮಿ ಇರಲಿ, ಮುಂಬರುವ ಪೀಳಿಗೆಗೂ ಕೂಡ ಆರೋಗ್ಯಯುತವಾದ ಮಣ್ಣು, ಆರೋಗ್ಯಯುತವಾದ ಒಂದು ನೆಲ ಇದ್ರೆ ಮುಂದಿನ ಪೀಳಿಗೆಯವರು ನಾವು ಹೇಗೆ ಈಗ ಒಳ್ಳೆ ಬೆಳೆ ಬೆಳ್ಕೊಂಡು ನಾವು ಊಟ ಮಾಡ್ತೇವೋ ಮುಂದಿನವರು ಅದೇ ಬೆಳೀತಾರೆ. ಹಾಗಾಗಿ ಮಣ್ಣಿನ ಒಂದು ಸಂರಕ್ಷಣೆ, ಮಣ್ಣಿನ ಸುಧಾರಣೆ ಮಾಡಿಟ್ಟೆ ನಾವು ಹೋಗ್ಬೇಕಾಗತ್ತೆ. ಹೌದಲ್ಲ, ಈಗ ಮಣ್ಣಿನ ಈಗ ಸಾವಯವ ಇಂಗಾಲದಿಂದ ನಮಗೆ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಪ್ರಯೋಜನಗಳು ಕೂಡ ಇವೆ. ಯಾವ್ಯಾವ ಪ್ರಯೋಜನ ಇವೆ ಅವುಗಳ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ಸೌಮ್ಯ ಅವರೇ.
0: ಒಂದು ಏನಂತಂದ್ರೆ, ಮೇನ್ ಆಗಿ ಮುಖ್ಯವಾಗಿ ರಾಸಾಯನಿಕಗಳ ಮೇಲೆ ಅವಲಂಬನೆ ಆಗೋದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ರಾಸಾಯನಿಕ ಪದಾರ್ಥಗಳ ಮೇಲೆ ಅವಲಂಬನೆ ಆಗೋದನ್ನ ಕಡಿಮೆ ಮಾಡಬಹುದಾಗಿದೆ. ರೈತರ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಮತ್ತೆ ಪ್ರೊಡಕ್ಷನ್, ಇವತ್ತಿದ ಒಂದು ಬೆಳೆದಷ್ಟೇ ಅಲ್ಲ, ನಾಳೆ ತೆಗೆಯುವ ಬೆಳೆಯಲ್ಲೂ ನಾವು ಉತ್ಪಾದನೆಯನ್ನ ಮಾಡಬೇಕು, ರೈತರ ಆದಾಯನ ನಾವು ಕಾಪಾಡ್ಕೋಬಹುದಾಗಿದೆ. ಮತ್ತೆ ಕೃಷಿ ಉತ್ಪಾದಕತೆ ಅಥವಾ ಆಹಾರ ಭದ್ರತೆ, ನಮ್ಮ ಈ ಒಂದು ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಸುದಂತೂ ಕೃಷಿಯಿಂದಲೇ ಆಗಬೇಕಾಗಿರುವಂತ.
1: ಹಾಗಾಗಿ ಹೌದು, ನೀವು ಭೂಮಿಗೆ ಕೂಡ ನಾವು ಒತ್ತಡನೇ ಹಾಕಬೇಕಾಗುತ್ತೆ.
0: ಹೌದು,
1: ಏ ನಮ್ ಬೆಳೆ ಬೇಕು, ಯಾಕಂದ್ರೆ ನಾವು ಇಷ್ಟು ಜನ ಇದ್ದೇವೆ, ನಮ್ ಬೆಳೆ ಬೇಕಂತ ನಾವು ಒತ್ತಡ ಹಾಕ್ತೇವೆ. ಹಾಗಾಗಿ ಭೂಮಿನೂ ಕೂಡ ತಾಳ್ಕೊಳ್ಳಲ್ಲ.
0: ಹೌದು,
1: ಹಾಗಾಗಿ ನೀವು ಏನು ನಮ್ಮ ಹಿರಿಯರು ಕಾಳಜಿ ವಹಿಸಿದಾರೋ ಅದ್ರ ಎರಡರಷ್ಟು ಬೆಳೆ ನಾವು ತೆಗೀತಾ ಇದ್ದೇವೆ. ಹಾಗಾಗಿ ಇನ್ನೂ ಎರಡರಷ್ಟು ಕಾಳಜಿ ನಾವು ಮಣ್ಣಿನ ಸಂರಕ್ಷಣೆಗೆ ನಾವು ಗಮನ ಕೊಡಬೇಕಾಗಿದೆ.
0: ಅದೇ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಬೆಳೆ ಎರಡರಷ್ಟು ತಗೋತಾ ಇದೀವಿ, ಆದ್ರೆ ಕಾಳಜಿಯನ್ನ ಕಡಿಮೆ ಮಾಡಿದೀವಿ.
1: ಹೌದು,
0: ಆ ಕಾಳಜಿಯನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಒಂದು ಈ ಒಂದು ಹವಾಮಾನ ಬದಲಾವಣೆಯನ್ನ ತಗ್ಗಿಸುವಲ್ಲೂ ನಾವು ಕೆಲಸ ಮಾಡುವುದಾಗಿದೆ. ಆಹಾರದ ಭದ್ರತೆಯನ್ನು ನಾವು ಕಂಡುಕೊಳ್ಳುವಂಥದ್ದು, ಮುಖ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲನೇ ಕೆಲಸ ಮಾಡ್ತಿರುವಂಥದ್ದು, ಇದನ್ನ ನಾವು ಜಾಸ್ತಿ ಮಾಡುವಂಥದ್ದು ತುಂಬಾ ಎಲ್ಲಾ ರೈತರ ಜವಾಬ್ದಾರಿಯಾಗಿದೆ.
1: ಡಾಕ್ಟರ್ ಸಂಧ್ಯಾ ಅವರು, ಈಗ ನಾವು ಸಾವಯವ ಇಂಗಾಲದ ವಿಷಯ ತೆಗೆದುಕೊಂಡಾಗ ಭವಿಷ್ಯದಲ್ಲಿ ಯಾವ್ಯಾವ ಅವಕಾಶ ಮತ್ತೆ ಸವಾಲು ನಮ್ಮ ಎದುರಿಗೆ ಇರ್ತವೆ?
0: ಹೌದು, ಮಣ್ಣಿನ ವಿಜ್ಞಾನ ಮತ್ತೆ ಮಣ್ಣಿನ ನಿರ್ವಹಣೆಯಲ್ಲಿ ಅದರ ಭವಿಷ್ಯದಲ್ಲಿ ಹಲವಾರು ಹೊಸ ಅವಕಾಶಗಳು ಮತ್ತೆ ಸವಾಲುಗಳಿದಾವೆ. ಏನಂತಂತಂದ್ರೆ, ಮೇಯ್ನ್ ಆಗಿ ಸುಸ್ಥಿರ ಕೃಷಿ ಅಭಿವೃದ್ಧಿ ಮಾಡುವಂಥದ್ದು, ಸುಸ್ಥಿರ ಕೃಷಿ ಪದ್ಧತಿಗಳು. ಇವಾಗ ಮಾಡ್ತಿರುವಂತ ಕೃಷಿ ಪದ್ಧತಿಗಳು ಇನ್ನ ಸಾಲ್ತಾ ಇಲ್ಲ, ಇನ್ನ ಸಸ್ಟೈನೇಬಲ್ ಆಗಿ ಮಾಡುವಂಥದ್ದನ್ನ ನಾವು ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ನಿಖರ ಕೃಷಿ ತಂತ್ರಜ್ಞಾನಗಳ ಬಳಕೆ, ಪ್ರಿಸಿಷನ್ ಫಾರ್ಮಿಂಗ್ ಅಂತ ಇತ್ತೀಚೆಗೆ ಇಸ್ರೇಲ್ ಮಾದರಿ ಕೃಷಿ ಅಂತೆಲ್ಲ ಕೇಳ್ತಾ ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ರೈತರು ಇತ್ತೀಚೆಗೆ ಅಳವಡಿಸಿಕೊಂಡಿರೋದು ಮೇನ್ ಆಗಿ ಹನಿ ನೀರಾವರಿ ಪದ್ಧತಿಯನ್ನು ಒಂದು ಅಳವಡಿಸಿಕೊಂಡಿದ್ದಾರೆ. ಆದರೆ ಕೆಲವೊಂದು ನಿಖರ ಕೃಷಿ, ಮಣ್ಣು ಪರೀಕ್ಷೆ ಯಾರು ಮಾಡಿಸ್ತಾ ಇಲ್ಲ, ತುಂಬಾ ರೈತರು ಮಾಡಿಸ್ತಾ ಇಲ್ಲ. ನಿಖರ ಕೃಷಿಯಲ್ಲಿ ಇರುವಂತಹ ಒಂದು ಅದು ತಂತ್ರಜ್ಞಾನ ಯಾವುದು, ಮಣ್ಣು ಪರೀಕ್ಷೆ ಮಾಡಿಸಿ ಎಷ್ಟು ಬೇಕೋ ಅಷ್ಟನ್ನೇ ರಾಸಾಯನಿಕ ಗೊಬ್ಬರದ ಮೂಲಕ ಪೂರೈಕೆ ಮಾಡುವಂಥದ್ದು. ಮತ್ತೆ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವ ಕೃಷಿ ವಿಧಾನಗಳ ಅಭಿವೃದ್ಧಿ. ಇತ್ತೀಚೆಗೆ ನೀವು ನೋಡ್ತಿರ್ಬೋದು ಮಳೆ ಕಡಿಮೆ ಆಗಿದೆ, ಈ ಮಳೆ ಕಡಿಮೆ ಆಗಿರುವ ಸಂದರ್ಭದಲ್ಲಿ ಯಾವ ರೀತಿ ಕೃಷಿ ವಿಧಾನಗಳನ್ನ ಮಾಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು ನಮ್ಮ ಮುಂದಿರುವ ಸವಾಲಾಗಿದೆ. ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಇಂಗಾಲ ಸಂಗ್ರಹಣೆ ಮಾಡಲು ಹೊಸ ತಂತ್ರಜ್ಞಾನಗಳ ಯಾವುದು ಸಂಶೋಧನೆ ಆಗಬೇಕು, ಜೊತೆಗೆ ಅಳವಡಿಸಿಕೊಳ್ಳೋ ತಂತ್ರಜ್ಞಾನಗಳು ಏನಿದಾವೆ ಅದನ್ನ ರೈತರು ಅಳವಡಿಸಿಕೊಳ್ಬೇಕು, ಸಂಶೋಧನೆಯೂ ಆಗಬೇಕು. ಮತ್ತೆ ಮಣ್ಣಿನ ಆರೋಗ್ಯವನ್ನು

0: ಮೇಲ್ವಿಚಾರಣೆ ಮಾಡಲು ಆಧುನಿಕ ತಂತ್ರಜ್ಞಾನಗಳ ಬಳಕೆಗಳು ನಮ್ಮ ಮುಂದೆ ಇರುವ ಸವಾಲಾಗಿದೆ. ಮತ್ತೆ ಭೂಕ್ಷೀಣತೆಯನ್ನು ತಡೆಗಟ್ಟುವ ಸಮಗ್ರ ಯೋಜನೆಗಳನ್ನೇ ಮಾಡಬೇಕಾಗಿದೆ. ಇವಾಗ ಕೃಷಿ ಅಂತಂದ್ರೆ ನಾವು ಯಾವುದೇ ದಿಟ್ಟಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಕೀಟಗಳ ನಿರ್ವಹಣೆ ಆಗ್ಬೋದು, ರೋಗಗಳ ನಿರ್ವಹಣೆ ಆಗ್ಬೋದು, ಸಮಗ್ರ ನಿರ್ವಹಣೆಯನ್ನು ನಾವು ಕೈಗೊಳ್ಳೋದು, ಸಮಗ್ರ ಕೃಷಿ ಪದ್ಧತಿಯನ್ನು ಕೈಗೊಳ್ಳೋದೇ ಇದಕ್ಕೆ ಮುಖ್ಯ ಒಂದು ಉತ್ತರವಾಗಿರ್ಬೋದು. ಅಥವಾ ಅದರಲ್ಲಿ ಅಭಿವೃದ್ಧಿಯನ್ನ ನಾವು ಮಾಡುವಂತದ್ದು ನಮ್ಮ ಮುಂದಿರುವ ಅವಕಾಶ ಮತ್ತೆ ಸವಾಲುಗಳು ಆಗಿದ್ದಾವೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಈ ಸಾವಯವ ಇಂಗಾಲದ ವಿಷಯದ ಕುರಿತು ಯಾವ ತರ ಒಂದು ಸಂಶೋಧನೆ ಏನಾದರೂ ನಡೀತಿದೆಯಾ? ಹೆಂಗೆ
0: ಇವಾಗ ಇತ್ತೀಚಿನ ದಿನಗಳಲ್ಲಿ ಕೃಷಿ ಅವಶೇಷಗಳು ಅಂತ ಹೇಳಿದೆ, ಬೆಳೆಗಳ ಉಳಿಕೆಗಳನ್ನ ಜಾಸ್ತಿ ಸುಡ್ತಾ ಇದ್ದಾರೆ, ಅದನ್ನ ನಾವು ಯಾವ ತರ ಕನ್ವರ್ಟ್ ಮಾಡಿ ಆರ್ಗ್ಯಾನಿಕ್ ಆಗಿ ಅಥವಾ ಸಾವಯವವಾಗಿ ಮಣ್ಣಿಗೆ ಕೊಡಬಹುದು ಅನ್ನೋದನ್ನ ಒಂದು ಇತ್ತೀಚೆಗೆ ಬರ್ತಿರುವಂತ ಬಯೋಚಾರ್ ಅನ್ನೋದೊಂದು ವಿಷಯ ಬರ್ತಾ ಇದೆ. ಬಯೋಚಾರ್ ಅಂತಂದ್ರೆ ಬೆಳೆ ಉಳಿಕೆಗಳನ್ನ ಸುಟ್ಬಿಟ್ಟು ಅದು ಬೂದಿ ಆಗೋದಕ್ಕಿಂತ ಮುಂಚೆ ಕಪ್ಪು ಇಂಗಾಲನ ಮಣ್ಣಿಗೆ ಸೇರಿಸುವಂತದ್ದು. ಸುಡೋದರ ಬದಲು ನಾವು ಇಂಗಾಲವನ್ನ ಮಾಡಿ ಡೈರೆಕ್ಟ್ ಆಗಿ ಮಣ್ಣಿಗೆ ಸೇರಿಸುವಂತದ್ದು. ಎರಡನೇದು ಹಸಿರೆಲೆ ಗೊಬ್ಬರಗಳು. ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸೋದಕ್ಕೆ ತುಂಬಾ ಪ್ರಮುಖವಾಗಿ ಉತ್ತೇಜನ ನೀಡಲಾಗ್ತಿದೆ. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಎರೆಹುಳು ಗೊಬ್ಬರಗಳ ಬಳಕೆಯನ್ನ ಮಾಡುವಂತದ್ದು. ಅನೇಕ ರೀತಿಯ ಸಾವಯವ ಮೂಲಗಳಾಗಿರುವಂತಹ ಪೋಷಕಾಂಶಗಳನ್ನ ಬಳಕೆ ಮಾಡಿ ನಮ್ಮ ಕೃಷಿಯಲ್ಲಿ ಯಾವ ತರ ಅಭಿವೃದ್ಧಿ ಮಾಡಬಹುದು, ಇಳುವರಿಯನ್ನ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಅನೇಕ ಸಂಶೋಧನೆಗಳು ಅಥವಾ ಕೆಲಸಗಳು ನಡೀತಾ ಇದ್ದಾವೆ. ಅದನ್ನ ಆದಷ್ಟು ಸಂಶೋಧನೆಗಳು ತಂತ್ರಜ್ಞಾನಗಳು ಆಲ್ರೆಡಿ ರೈತರಿಗೆ ತಲುಪಿದಾವೆ. ಅದನ್ನ ಎಲ್ಲಾ ರೈತರು ಅದನ್ನ ಅಳವಡಿಸಿಕೊಳ್ಬೇಕು ಅನ್ನೋದೇ ನಮ್ಮ ಮನವಿಯಾಗಿದೆ.
1: ಹೇಳ್ಬೇಕಂದ್ರೆ ಈಗ ಸಾವಯವ ಇಂಗಾಲ ಇದನ್ನ ನೀವು ಒಳ್ಳೆ ತರ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಈ ಬರ ಸಂದರ್ಭದಲ್ಲಿ ಅಥವಾ ಮಳೆ ಬರದ ಸಂದರ್ಭದಲ್ಲಿ ಈ ಒಂದು ಕ್ರಮಗಳು ನಮ್ಮ ರೈತರಿಗೆ ನೆರವಿಗೆ ಬರ್ತವೆ. ಯಾವುದೇ ಕಾರಣಕ್ಕೂ ರೈತರು ಬೆಳೆ ಬೆಳಿಬೇಕು ಅಂತ ಒತ್ತಡದಲ್ಲಿ ಇದ್ದಾಗ ಕಡಿಮೆ ನೀರು ಇದ್ರು ಸಾಕು, ಅವರು ಬೆಳೆ ಬೆಳ್ಕೋಬಹುದು. ಮತ್ತೆ ಉತ್ತಮ ಬೆಳೆ ಫಸಲು ಕೂಡ ತಮಗೆ ಸಿಗುತ್ತೆ. ಹೌದಲ್ಲ, ತುಂಬಾ ಸಂತೋಷ ಡಾಕ್ಟರ್ ಸಂಧ್ಯಾ ಕೆ ಅವರೇ. ಪ್ರಸ್ತುತ ಚಿಂತಾಮಣಿಯಲ್ಲಿ ಇರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿ ನಮ್ಮ ರೈತ ಬಾಂಧವರಿಗೆ ಸಾವಯವ ಇಂಗಾಲ ಇದರ ಮಹತ್ವ ಮತ್ತೆ ಇದ್ರ ಮಾಡೋದ್ರಿಂದ ತಮಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋ ವಿಷಯ ಕುರಿತು ಸಂಕ್ಷಿಪ್ತ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಬಯಸ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: ನನ್ನ ದೂರವಾಣಿ ಸಂಖ್ಯೆ 9686851307. ಇಂಗ್ಲಿಷ್ ನಲ್ಲಿ ಹೇಳಿದ್ರೆ 9686851307.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

ರೈತ ಬಂಧುವರೇ, ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳೋಣ.

0: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 MHz. ಸ್ಟುಡಿಯೋ ಸಮಯ 7:02. ಈಗ ಕೇಳಿ ಕಿಸಾನ್ ವಾಣಿ,
1: ಆಕಾಶವಾಣಿ ವಿಜಯಪುರ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸಮಯ 7:22:52. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ನಾವಿದ್ವಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಜಾನಪದ ಗೀತೆಗಳನ್ನು ಕೇಳುವಿರಿ.
3: ರೀ, ನಮ್ಮ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
4: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನೌಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
3: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
4: ಹಾಗಾದ್ರೆ ಇವತ್ತೆ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
3: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
4: ಮೊಬೈಲ್ ನಂಬರ್ 7387242525
3: ಅಥವಾ 9689646218.
5: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
6: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
5: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
6: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
5: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
6: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
5: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
6: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
5: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್.
9: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
10: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
11: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
12: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
11: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
12: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
11: ಟೋಲ್ ಫ್ರೀ 1800420223.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ.
1: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ. ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ. ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. 2025ರ ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ. ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ವಾರ್ತೆಗಳ ವಿವರ. ಜನಕೇಂದ್ರಿತ ಮತ್ತು ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ ನೀಡಿದೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಇಂದು ನಡೆದ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳ ಸಚಿವರು, ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಮಾನವೀಯತೆ ಮೊದಲು ಎಂಬ ವಿಧಾನವನ್ನು ಅನುಸರಿಸಿ ಸುಸ್ಥಿರ ಭೂಮಿಯನ್ನು ನಿರ್ಮಿಸುವ ಕಡೆಗೆ ನೀತಿ, ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. 2005 ಮತ್ತು 2022 ನಡುವೆ ಭಾರತ ಮಾಲಿನ್ಯ ಹೊರಸೂಸುವಿಕೆಯ ತೀವ್ರತೆಯನ್ನು ಶೇಕಡ 37% ತಗ್ಗಿಸಿದೆ. ಭಾರತದ ಒಟ್ಟು ವಿದ್ಯುತ್ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚು ಈಗ ಶುದ್ಧ ಇಂಧನ ಮೂಲಗಳಿಂದಾಗಿದೆ ಎಂದು ಅವರು ತಿಳಿಸಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಮುಕ್ತ, ರಚನಾತ್ಮಕ ಮತ್ತು

0: ಬಹುಮತ ಆಧಾರಿತ ಸಂವಾದ ನಡೆಸಲು ದೇಶ ಬದ್ಧವಾಗಿದೆ. ಎಲ್ಲಾ ಸದಸ್ಯ ರಾಷ್ಟ್ರಗಳ ದೃಷ್ಟಿಕೋನಗಳು ಮತ್ತು ಕೊಡುಗೆಗಳನ್ನು ಭಾರತ ಗೌರವಿಸುತ್ತಿದೆ ಎಂದು ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಬಲಪ್ರಯೋಗದ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಿವೃತ್ತ ಡಿಜಿಪಿ ಮತ್ತು ಸಿಬಿಐನ ಮಾಜಿ ನಿರ್ದೇಶಕರನ್ನು ಒಳಗೊಂಡ ಉನ್ನತ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಇಂದು ತಿಳಿಸಿದೆ. ಸಮಿತಿಯಲ್ಲಿ ಇರಬೇಕಾದ ಇತರ ಸದಸ್ಯರ ಕುರಿತು ವಿವಿಧ ಪಕ್ಷಗಳಿಂದ ಸಲಹೆಗಳನ್ನು ಸ್ವೀಕರಿಸಿದ ನಂತರ ಸಮಿತಿ ರಚಿಸುವ ಆದೇಶವನ್ನು ನಾಳೆ ನೀಡಲಾಗುವುದು ಎಂದು ನ್ಯಾಯಪೀಠ ತಿಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಜುಲೈ 21ರಂದು ದೆಹಲಿಯಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಹಿಂಸಾಚಾರದ ಕುರಿತು ಸಿಸಿಟಿವಿ ಮತ್ತು ವಿಡಿಯೋ ದೃಶ್ಯಾವಳಿಗಳನ್ನು ಪರಿಶೀಲನೆಗಾಗಿ ಸಮಿತಿಗೆ ಹಸ್ತಾಂತರಿಸುವಂತೆ ನಿರ್ದೇಶಿಸಿದೆ. ದೇಶದಲ್ಲಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಈಡೇರಿದೆ. ಅಲ್ಲದೆ ಈಗ ಸರ್ಕಾರ ಹೆಚ್ಚುವರಿಯಾಗಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಜಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಕೃಷಿ, ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ರಾಜಸ್ಥಾನದ ಬರಾನ್ನಲ್ಲಿ ಇಂದು 1,258 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಯಂ ಉದ್ಯೋಗವನ್ನು ಬೆಂಬಲಿಸಲು ಮಹಿಳೆಯರಿಗೆ ಇದುವರೆಗೆ 13,461 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳು ತಮ್ಮದೇ ಸ್ವಂತ ಮನೆಯನ್ನು ಹೊಂದಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಪರಿಚಯಿಸಲಾಗಿದೆ. ಪರಿಷ್ಕೃತ ನಿಬಂಧನೆಗಳ ಅಡಿಯಲ್ಲಿ ದ್ವಿಚಕ್ರ ವಾಹನ ಹೊಂದಿರುವ ಮಹಿಳೆಯರು ಮತ್ತು ಮಾಸಿಕ 15,000 ರೂಪಾಯಿ ಗಳಿಸುವವರು ಸಹ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಅಲ್ಲದೆ ನೀರಾವರಿ ಅಲ್ಲದ 5 ಎಕರೆ ಭೂಮಿ ಅಥವಾ 2.5 ಎಕರೆ ನೀರಾವರಿ ಭೂಮಿ ಹೊಂದಿರುವ ರೈತರು ಸಹ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಿವರಿಸಿದ್ದಾರೆ. ಯುದ್ಧದ ವಿಕಸನಗೊಳ್ಳುತ್ತಿರುವ ಸ್ವರೂಪವು ಸಶಸ್ತ್ರ ಪಡೆಗಳಿಗೆ ಉದಯೋನ್ಮುಖ ತಂತ್ರಜ್ಞಾನಗಳ ತ್ವರಿತ ಹೊಂದಾಣಿಕೆ ಮತ್ತು ಏಕೀಕರಣವನ್ನು ಕಡ್ಡಾಯಗೊಳಿಸಿದೆ ಎಂದು ಭಾರತೀಯ ಸೇನಾ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ಸೇನೆ ಆಯೋಜಿಸಿದ್ದ ಕಣ್ಗಾವಲು ಮತ್ತು ಎಲೆಕ್ಟ್ರೋ ಆಪ್ಟಿಕ್ಸ್ ಕುರಿತ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಯುದ್ಧವು ವಿಶೇಷವಾಗಿ 2020ರಿಂದ ತ್ವರಿತ ಮತ್ತು ತೀವ್ರ ರೂಪಾಂತರಕ್ಕೆ ಒಳಗಾಗಿದೆ ಎಂದರು. ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ಗೆ ನೂತನ ರಾಜ್ಯ ಉಸ್ತುವಾರಿಗಳನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ನೇಮಿಸಿದ್ದಾರೆ. ವಿನೋದ್ ತಾವಡೆ ಅವರನ್ನು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ ಹಾಗೂ ಜಗದೀಶ್ ಈಶ್ವರಭಾಯಿ ಅವರನ್ನು ಸಹ ಪ್ರಭಾರಿಯಾಗಿ ನೇಮಿಸಲಾಗಿದೆ. ಡಾ ಸತೀಶ್ ಪೂನಿಯಾ ಅವರನ್ನು ಪಂಜಾಬ್ನ ಉಸ್ತುವಾರಿಯಾಗಿ ಹಾಗೂ ತರುಣ್ ಚುಗ್ ಅವರನ್ನು ಗುಜರಾತ್ನ ಉಸ್ತುವಾರಿಯಾಗಿ ನೇಮಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದೊಂದಿಗೆ ಸಹಿ ಮಾಡಲಾದ 14 ಅಂಶಗಳ ತಿಳುವಳಿಕೆ ಒಪ್ಪಂದದ ಎಲ್ಲಾ ಷರತ್ತುಗಳನ್ನು ಸಂಪೂರ್ಣವಾಗಿ ಈಡೇರಿಸುವವರೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರವನ್ನು ನಿರ್ಬಂಧಿಸಲಾಗುವುದು ಎಂದು ಇರಾನ್ ಸ್ಪಷ್ಟಪಡಿಸಿದೆ. ತನ್ನ ಮೇಲಿನ ವಿದೇಶಿ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಇರಾನ್ ಷರತ್ತು ವಿಧಿಸಿದೆ. ಈ ಷರತ್ತುಗಳು ಈಡೇರಿದರೆ ಮಾತ್ರ ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ ಇರಾನ್ ತಿಳಿಸಿದೆ. ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂಗೆ ಅಗೌರವ ತೋರಿದ್ದಕ್ಕಾಗಿ ಬಿಜೆಪಿ ಇಂದು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್, ರಾಷ್ಟೀಯ ಗೀತೆಯನ್ನು ಗೌರವಿಸಲು ಸಾಧ್ಯವಾಗದಿದ್ದಾಗ ಸ್ವಾತಂತ್ರ್ಯ ಚಳವಳಿಯ ರಕ್ಷಕರಾಗಿ ಏಕಸ್ವಾಮ್ಯವನ್ನು ಪ್ರತಿಪಾದಿಸುವುದನ್ನು ಕಾಂಗ್ರೆಸ್ ಪಕ್ಷ ನಿಲ್ಲಿಸಬೇಕು ಎಂದು ಹೇಳಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI

ದೇಶಾದ್ಯಂತ ಶಾಲಾ ಮಕ್ಕಳಿಗೆ 2 ಕೋಟಿಗೂ ಹೆಚ್ಚು ಬಯೋಮೆಟ್ರಿಕ್ ನವೀಕರಣಗಳನ್ನು ಪೂರ್ಣಗೊಳಿಸುವ ಮೂಲಕ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣಗಳಿಗಾಗಿ ತನ್ನ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಪ್ರಮುಖ ಮೈಲುಗಲ್ಲು ಸಾಧಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾದ ವಿಶೇಷ ಅಭಿಯಾನ ಈಗ 1,56,000ಕ್ಕೂ ಹೆಚ್ಚು ಶಾಲೆಗಳನ್ನು ಒಳಗೊಂಡಿದೆ. ಶಾಲಾ ಮಕ್ಕಳು ತಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನು ಪೂರ್ಣಗೊಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಮುಂದಿನ ಕೆಲವು ದಿನಗಳಲ್ಲಿ ಸಮಗ್ರ ವೈದ್ಯಕೀಯ ಪರೀಕ್ಷೆಗಾಗಿ ಇಸ್ಲಾಮಾಬಾದ್ನ ಶಿಫಾ ಅಂತಾರಾಷ್ಟ್ರೀಯ ಆಸ್ಪತ್ರೆಗೆ ವರ್ಗಾಯಿಸುವಂತೆ ಪಾಕಿಸ್ತಾನ ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ಆದೇಶಿಸಿದೆ. ಕೇಂದ್ರ ಸರ್ಕಾರ 2025ರ ರಾಷ್ಟೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಮಹಿಳಾ ಬ್ಯಾಡ್ಮಿಂಟನ್ ಡಬಲ್ಸ್ ಜೋಡಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಒಟ್ಟು 17 ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಹಿರಿಯ ಫುಟ್ಬಾಲ್ ಆಟಗಾರ ಇಸಯ್ಯ ಅರುಮೈನಾ ಯಗಂ ಅವರಿಗೆ ಜೀವಮಾನದ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಅಥ್ಲೆಟಿಕ್ಸ್ ತರಬೇತುದಾರ ಪರ್ವೀನ್ ಸಿಂಗ್, ಬಾಕ್ಸಿಂಗ್ ತರಬೇತುದಾರ ಛೋಟೇಲಾಲ್ ಯಾದವ್ ಮತ್ತು ಶೂಟಿಂಗ್ ತರಬೇತುದಾರರಾದ ನೇಹಾ ನಂದಕುಮಾರ್ ಚೌಹಾಣ್ ಅವರು ದ್ರೋಣಾಚಾರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಪುಣೆಯ ಆರ್ಮಿ ಪ್ಯಾರಾಲಿಂಪಿಕ್ ನೋಡ್ಗೆ ರಾಷ್ಟೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತದ ವಿರುದ್ಧದ ಸರಣಿಯ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದ ಅಂತ್ಯಕ್ಕೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿದೆ. ಈ ಮೂಲಕ 288 ರನ್ಗಳ ಹಿನ್ನಡೆಯಲ್ಲಿದೆ. ಅಂತಿಮ ದಿನದಾಟ ನಾಳೆ ಮುಂದುವರೆಯಲಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 284 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ಹಾಗೂ 2ನೇ ಇನ್ನಿಂಗ್ಸ್ನಲ್ಲಿ 193 ರನ್ ಗಳಿಸಿದೆ. ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದಂದು ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ರಿಷಭ್ ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಭಾರತೀಯ ಮತ್ತು ವಿಶ್ವದ 4ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಉನ್ನತಿ ಹೂಡಾ ಅವರು ಮ್ಯಾನ್ಮಾರ್ನ ಥೇಟ್ ತುಜಾರ್ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ, ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. ಹಾಗೂ 2025ರ ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ, ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಗಂಟೆಗೆ. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಶಾಂತಲಾ ಜೆ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ವಿಧಾನಸಭೆಯಲ್ಲಿ ಇಂದು ನೂತನ ಉಪಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವುದೇ ರೀತಿಯ ಗದ್ದಲ, ಗಲಾಟೆ, ಆರೋಪ ಪ್ರತ್ಯಾರೋಪಕ್ಕೆ ಅವಕಾಶವಿರದೆ ಸುಗಮವಾಗಿ ಜರುಗಿದ್ದು ವಿಶೇಷವಾಗಿತ್ತು. ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಟ್ಕಳ ಕ್ಷೇತ್ರದ ಶಾಸಕ ಮಂಕಾಳ ವೈದ್ಯ ಅವರ ಹೆಸರನ್ನು ಪ್ರಸ್ತಾಪಿಸಿದರೆ ಸಚಿವ ಲಕ್ಷ್ಮಣ ಸವದಿ ಅನುಮೋದಿಸಿದರು. ಬಳಿಕ ಧ್ವನಿಮತದ ಮೂಲಕ ಪ್ರಸ್ತಾವ ಅಂಗೀಕಾರಗೊಂಡಿದ್ದು ಮಂಕಾಳ ವೈದ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಭಾಧ್ಯಕ್ಷರು ಘೋಷಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮಂಕಾಳ ವೈದ್ಯ ಅವರನ್ನು ಉಪಾಧ್ಯಕ್ಷರ ಪೀಠಕ್ಕೆ ಕರೆದೊಯ್ದು ಆಸೀನಗೊಳಿಸಿದರು. ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಂಕಾಳ ವೈದ್ಯ ಆಡಳಿತ ಮತ್ತು ಪ್ರತಿಪಕ್ಷದ ಮೊದಲ ಸಾಲಿನಲ್ಲಿ ಕುಳಿತಿದ್ದ ಸಚಿವರು ಹಾಗೂ ಪ್ರಮುಖ ನಾಯಕರಿಗೆ ಹಸ್ತಲಾಘವ ನೀಡಿ ಧನ್ಯವಾದ

ಅರ್ಪಿಸಿದರು. ಮಂಕಾಳ ವೈದ್ಯ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸತ್ತಿನಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನು ವಿರೋಧ ಪಕ್ಷಗಳಿಗೆ ನೀಡುವ ಸಂಪ್ರದಾಯವಿದೆ. ರಾಜ್ಯದಲ್ಲಿಯೂ ಈ ಸಂಪ್ರದಾಯ ಮುಂದುವರೆದಿದೆ. ಆದರೆ ಹಲವು ಕಾರಣಗಳಿಂದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಮಂಕಾಳ ವೈದ್ಯ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸದನಕ್ಕೆ ತಿಳಿಸಿದರು. ಮಂಕಾಳ ವೈದ್ಯ ಅವರು ಮೀನುಗಾರ ಸಮುದಾಯದೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ನಾಯಕ. ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿದ ಅವರು 2005 ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಶಾಸಕ, ಪಕ್ಷೇತರ ಶಾಸಕ ಹಾಗೂ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 2013 ಭಟ್ಕಳ ಹೊನ್ನಾವರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಮಂಕಾಳ ವೈದ್ಯ ನಂತರ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿದ್ದರು. 2023 ಮತ್ತೆ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ದಾರೆ. ಈ ಹಿಂದೆ ವಿಧಾನಸಭೆಯ ಉಪಾಧ್ಯಕ್ಷರಾಗಿದ್ದ ರುದ್ರಪ್ಪ ಲಮಾಣಿ ಅವರು ಇದೀಗ ಸಚಿವರಾಗಿದ್ದಾರೆ. ಹೀಗಾಗಿ ಉಪಾಧ್ಯಕ್ಷ ಸ್ಥಾನವನ್ನು ಹಿಂಬಡ್ತಿ ಎಂದು ಪರಿಗಣಿಸಬಾರದು ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಮಾತಿಗೆ ಮಧ್ಯಪ್ರವೇಶಿಸಿದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್, ಮುಖ್ಯಮಂತ್ರಿಗಳು ಯಾವ ರೀತಿಯಲ್ಲಿ ಆಸೆ ಹುಟ್ಟಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು ಎಂದು ವ್ಯಂಗ್ಯವಾಡಿದರು. ಮಂಕಾಳ ವೈದ್ಯ ಅವರನ್ನು ಮನವೊಲಿಸಿ ತಾವು ಸಾಕಷ್ಟು ಶ್ರಮಪಟ್ಟಿದ್ದಾಗಿ ಹೇಳಿದರು. ನಾಡಿನ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ವಿರೋಧ ಪಕ್ಷಗಳಿಗೆ ಕೈಮುಗಿದು ಪ್ರಾರ್ಥಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾವು ದ್ವೇಷದ ರಾಜಕಾರಣ ಮಾಡುವುದಿಲ್ಲ ಎಂದು ಹೇಳಿದರು. ಬೆಂಗಳೂರಿನ ಅಭಿವೃದ್ಧಿಗೆ 25 ದೂರದೃಷ್ಟಿ ಅಗತ್ಯವಿದೆ ಎಂದು ತಿಳಿಸಿದ ಮುಖ್ಯಮಂತ್ರಿ, ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ತೀವ್ರವಾಗಿದೆ. ಬೆಂಗಳೂರಿಗೆ ಬಂದವರು ಇಲ್ಲಿಂದ ಹೊರಗೆ ಹೋಗುತ್ತಿಲ್ಲ. ಹೀಗಾಗಿ ಮುಂದಿನ 25 ದೂರದೃಷ್ಟಿಯೊಂದಿಗೆ ಬೆಂಗಳೂರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಪರಸ್ಪರ ಸಹಕಾರ ಮುಖ್ಯ ಎಂದು ಇದೇ ವೇಳೆ ಪ್ರತಿಪಾದಿಸಿದರು. ಬಿಡದಿ ವಿಚಾರದಲ್ಲಿ ಚರ್ಚೆಗೆ ವಿರೋಧ ಪಕ್ಷದವರು ಸೂಚನೆ ನೀಡಿದ್ದಾರೆ. ಇದಕ್ಕೆ ವಿರೋಧವಿಲ್ಲ. ಆ ಯೋಜನೆಯನ್ನು ರೂಪಿಸಿದವರು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರು. ಹೀಗಾಗಿ ಈ ವಿಚಾರದ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸಲು ಸಿದ್ದ ಎಂದು ಮುಖ್ಯಮಂತ್ರಿ ಘೋಷಿಸಿದರು. ಇದೇ ವೇಳೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಧ್ಯಪ್ರವೇಶಿಸಿ, ಅಭಿವೃದ್ಧಿ ಮಾಡಲು ಸ್ವಪಕ್ಷೀಯರೇ ನಮಗೆ ಬಿಡುವುದಿಲ್ಲ, ಸಚಿವ ಸಂಪುಟ ರಚನೆ ಮಾಡುವುದಕ್ಕೂ ಬಿಡಲಿಲ್ಲ ಎಂದು ವ್ಯಂಗ್ಯವಾಡಿದರು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮಾತನಾಡಿ, ಬಿಡದಿ ಉಪನಗರ ಯೋಜನೆ ರೂಪಿಸುವ ಮೊದಲು ಆಹಾರ ಉತ್ಪಾದನೆಯ ಬಗ್ಗೆಯೂ ಗಮನಹರಿಸಬೇಕು ಎಂದು ಸಲಹೆ ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಅವರು, ಸುರೇಶ್ ಕುಮಾರ್ ಅವರು ಸಕಾಲ ಯೋಜನೆ ತಂದಿದ್ದರು, ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪ್ರಜಾಸೇವೆ ಇಲಾಖೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಭಾವದಲ್ಲಿ ಆಗಿರುವ ಬದಲಾವಣೆ ಕುರಿತು ವಿಧಾನಸಭೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ನಾನು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳುತ್ತಿದ್ದಂತೆ ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಸದಸ್ಯರು, ನೀವು ಉದಾರಿಗಳು, ತೊಂದರೆ ಕೊಡುವುದಿಲ್ಲ, ಆದರೆ ನಿಮ್ಮ ಸಂಪುಟದಲ್ಲಿ ತೊಂದರೆ ಕೊಡಲು ಬಹಳಷ್ಟು ಜನರಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಧ್ಯಪ್ರವೇಶಿಸಿ, ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟು ವೇದಾಂತಿಯಾಗಿ ಬಿಡಿ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಇದಕ್ಕೆ ದನಿಗೂಡಿಸಿದ ಅರಗ ಜ್ಞಾನೇಂದ್ರ ಅವರು, ಮುಖ್ಯಮಂತ್ರಿಯಾಗುವ ಮೊದಲು ಮತ್ತು ನಂತರ ಡಿಕೆ ಶಿವಕುಮಾರ್ ಅವರಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ, ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಬಿಜೆಪಿ ಸದಸ್ಯರ ಮಾತಿಗೆ ನಗುತ್ತಲೇ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ನೀವೆಲ್ಲ ಸೇರಿ ನನಗೆ ಏನೂ ಮಾಡ್ತೀರಾ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಬೆಂಗಳೂರಿನ ಮುಂದೆ ಅನೇಕ ಸವಾಲುಗಳಿವೆ, ಬೆಂಗಳೂರಿನ ರಸ್ತೆ ಗುಂಡಿಗಳು ಮಾತ್ರ ಹಾಗೆಯೇ ಇವೆ ಎಂದು ಟೀಕಿಸಿದರು. ಸಚಿವ ಕೃಷ್ಣ ಬೈರೇಗೌಡ ಅವರು, ಎಲ್ಲಾ ಕಾರುಗಳನ್ನು ತೆಗೆಸುತ್ತೇನೆ ಎಂದು ಹೇಳಿದರು, ಆದರೆ 4 ಕಾರುಗಳನ್ನು ಮಾತ್ರ ತೆಗೆಸಿದ್ದಾರೆ. ಕಸಮುಕ್ತ ಬೆಂಗಳೂರು ಮಾಡುತ್ತೇವೆ ಎಂದಿದ್ದಾರೆ, ಆದರೆ ಇಂದಿಗೂ ಕಸವಿಲ್ಲದೆ ರಸ್ತೆಯೇ ಇಲ್ಲ ಎಂದು ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನೂತನ ಉಪಾಧ್ಯಕ್ಷ ಮಂಕಾಳ ವೈದ್ಯ ಅವರನ್ನು ಅಭಿನಂದಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಂಕಾಳ ವೈದ್ಯ ಅವರಿಗೆ ಶುಭವಾಗಲಿ, ಈ ಹಿಂದೆ ವಿಧಾನಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಅವರು ಪೀಠಕ್ಕೆ ಬಂದರೆ ಅಲ್ಲೇ ಕುಳಿತುಕೊಳ್ಳುತ್ತಿದ್ದರು. ಹಿಂದಿನ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ ಅವರಿಗೆ ಅವಕಾಶವೇ ನೀಡುತ್ತಿರಲಿಲ್ಲ. ನೀವು ಖಾದರ್ ಅವರ ರೀತಿಯಲ್ಲಿ ಮಾಡದೆ ಮಂಕಾಳ ವೈದ್ಯ ಅವರಿಗೂ ಅವಕಾಶ ನೀಡಿ, ಅವರಿಗೂ ಮುಂದೊಂದು ದಿನ ಸ್ಪೀಕರ್ ಆಗುವ ಯೋಗ ಬರಲಿ ಎಂದು ಹಾರೈಸಿದರು. ವಿಧಾನಸಭೆಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮಂಕಾಳ ವೈದ್ಯ ಅವರನ್ನು ಅಭಿನಂದಿಸಿ ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಅವರು, ಸಚಿವ ಸಂಪುಟದಲ್ಲಿ ಹಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮಹಿಳೆಯರಿಗೂ ಸೂಕ್ತ ಪ್ರಾತಿನಿಧ್ಯ ನೀಡಲಾಗಿಲ್ಲ, ಇದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಸರಿಪಡಿಸುತ್ತೀರಿ ಎಂಬುದನ್ನು ನೋಡೋಣ ಎಂದು ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ ಪ್ರಸ್ತಾಪ

ಸೂಚಿಸಿದ್ದಾರೆ. ಈ ಕುರಿತು ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕು. ಯೋಜನೆಯಲ್ಲಿರುವ ಲೋಪದೋಷಗಳ ಬಗ್ಗೆ ಸದನದಲ್ಲಿ ಅಭಿಪ್ರಾಯ ತಿಳಿಸುವುದಾಗಿ ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿದರು. ಯೋಜನೆಯನ್ನು ಕೈಬಿಡುವ ಬಗ್ಗೆ ಸರ್ಕಾರ ಚಿಂತಿಸಬೇಕು. ನೈಸ್ ಯೋಜನೆ ವಿಚಾರದಲ್ಲಿ ಸರ್ಕಾರವು ಗಮನಹರಿಸಬೇಕು ಎಂದು ಮನವಿ ಮಾಡಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷಗಳ ಸದಸ್ಯರು ಮತ್ತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಸಭಾಪತಿ ಜೆಎಸ್ ಪಾಟೀಲ್ ಅವರು ಸದನ ನಡೆಯಲು ಅವಕಾಶ ಮಾಡಿಕೊಳ್ಳಬೇಕೆಂದು ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಲಾಪ ನಡೆಸಲು ನಾವು ಅಡ್ಡಪಡಿಸುವುದಿಲ್ಲ. ಸಚಿವ ನಾಗೇಂದ್ರ ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇದು ನಮ್ಮ ಸ್ಪಷ್ಟ ನಿಲುವು ಎಂದು ತಿಳಿಸಿದರು. ಈ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಬರಗಾಲದ ಬಗ್ಗೆ ಅನೇಕ ಸದಸ್ಯರು ಚರ್ಚೆ ನಡೆಸಬೇಕು. ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಪ್ರತಿಪಕ್ಷದ ಸದಸ್ಯರು ಮೊದಲು ಒಂದು ನೋಟಿಸ್ ನೀಡಲಿ, ನಂತರ ಅದಕ್ಕೆ ಸಮರ್ಪಕವಾದ ಉತ್ತರ ನೀಡಲಿದೆ ಎಂದು ಹೇಳಿದರು. ಸದನದಲ್ಲಿ ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆಯ ನಡುವೆ ಕಾಗದ ಪತ್ರಗಳು, ಗಮನ ಸೆಳೆಯುವ ಸೂಚನೆಗಳು ಮಂಡಿಸಲಾಯಿತು. ಈ ವೇಳೆ ಹಲವಾರು ಸದಸ್ಯರು ಸಂಬಂಧಪಟ್ಟ ಸಚಿವರಿಗೆ ಕೆಲವು ಗಮನ ಸೆಳೆಯುವ ಪ್ರಶ್ನೆಗಳನ್ನು ಕೇಳಿ ಸಚಿವರಿಂದ ಉತ್ತರ ಪಡೆದುಕೊಂಡರು. ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಇಂದು 3 ವಿಧೇಯಕಗಳನ್ನು ಅಂಗೀಕರಿಸಲಾಯಿತು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್, 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ತಿದ್ದುಪಡಿ ವಿಧೇಯಕ, 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಹಾಗೂ 2026ನೇ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣ ಅಭಿವೃದ್ಧಿ ಪ್ರಾಧಿಕಾರದ ಮಂಡನೆ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಜಿಎಸ್ ಪಾಟೀಲ್ ವಿಧೇಯಕಗಳನ್ನು ಅಂಗೀಕಾರವಾಗಿದೆ ಎಂದು ಘೋಷಣೆ ಮಾಡಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ತಿನ ಮುಂಗಾರು ಅಧಿವೇಶನದ 4ನೇ ದಿನವಾದ ಇಂದು ನೂತನ ಉಪಸಭಾಪತಿಯಾಗಿ ಉಮಾಶ್ರೀ ಅವರು ಅವಿರೋಧ ಆಯ್ಕೆ ಪ್ರಕ್ರಿಯೆ ಗಮನ ಸೆಳೆಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಅವರು ಮೊದಲಿಗೆ ಉಪಸಭಾಪತಿಯವರ ಆಯ್ಕೆಯ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಎಫ್ಎಚ್ ಜಕ್ಕಪ್ಪನವರ್ ಪ್ರಸ್ತಾಪನೆಯನ್ನು ಅನುಮೋದಿಸಿದರು. ಸದಸ್ಯರಾದ ಪಿವಿ ಮೋಹನ್, ಎವಿ ಗಾಯತ್ರಿ ಶಾಂತಿಗೌಡ, ರಾಮೋಜಿಗೌಡ, ಎಚ್ಪಿ ಸುಧಾಮದಾಸ್ ಉಮಾಶ್ರೀಯವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ಬಸವನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ರಾಜೇಂದ್ರ ರಾಜಣ್ಣ, ಡಾ ಆರತಿ ಕೃಷ್ಣ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಪೀಠದಲ್ಲಿದ್ದ ಸಭಾಪತಿ ಸಲೀಂ ಅಹಮದ್ ಅವರು ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಅವರನ್ನು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಪ್ರಕಟಿಸಿದರು. ಉಮಾಶ್ರೀ ಕುರಿತು ಮಾತನಾಡಿದ ಡಾ ಯತೀಂದ್ರ ಸಿದ್ದರಾಮಯ್ಯ, ಹಿರಿಯ ನಟಿ ಹಾಗೂ ರಾಜಕಾರಣಿ ಉಮಾಶ್ರೀ ಅವರು ಕನ್ನಡ ರಂಗಭೂಮಿ, ಚಿತ್ರರಂಗ ಮತ್ತು ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. 470ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಗುಲಾಬಿ ಟಾಕೀಸ್ ಚಿತ್ರದ ಅಭಿನಯಕ್ಕಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಉಮಾಶ್ರೀ ಅವರು ಎಲ್ಲಾ ಕನ್ನಡಿಗರಿಗೂ ಚಿರಪರಿಚಿತರು. ಅವರು ನಟನೆಯಿಂದಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವುದು ಅವರ ಸಾಧನೆಯೇ ವಿಶೇಷ ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಮಂತ್ರಿ ಎಂಬ ಹುದ್ದೆ ಯಾವಾಗ ಬೇಕಾದರೂ ಅಲಂಕರಿಸಬಹುದು, ಆದರೆ ಸ್ಪೀಕರ್, ಸಭಾಪತಿ, ಉಪಸಭಾಪತಿಯಾಗುವುದು ಹೆಮ್ಮೆಯ ವಿಚಾರ, ಇದೊಂದು ವಿಶಿಷ್ಟ ಗೌರವ ಎಂದು ಬಣ್ಣಿಸಿದರು. ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಮಾತನಾಡಿ, ಉಮಾಶ್ರೀ ಎಂದರೆ ಕರ್ನಾಟಕದ ಹೆಮ್ಮೆ ಎಂದು ಹೇಳಬಹುದು, ಆದರೆ ಅವರು ಮಂತ್ರಿ ಆಗಿಲ್ಲ ಎನ್ನುವ ಕಾರಣಕ್ಕೆ ಇಲ್ಲಿ ತಂದು ಕೂರಿಸಿದ್ದಾರೆ ಎನ್ನುವ ಮನೋಭಾವ ಸರಿಯಲ್ಲ. ಈ ಸ್ಥಾನ ಮಂತ್ರಿಗಿರಿಗಿಂತಲೂ ದೊಡ್ಡದು ಎಂದು ನುಡಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಮುಂದಿನ ವರ್ಷ ಶಾಸಕರ ದಿನಾಚರಣೆ ಆಚರಿಸಲು ಚಿಂತಿಸಲಾಗಿದ್ದು ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಿಸಿದರು. ಇದೇ ಸಂದರ್ಭದಲ್ಲಿ ಸದಸ್ಯರಾದ ಐವಾನ್ ಡಿಸೋಜಾ, ಸಿಟಿ ರವಿ, ಬಲ್ಗಿಸ್ ಬಾನು, ರವಿಕುಮಾರ್, ಶಿವಕುಮಾರ್, ಆರತಿ ಕೃಷ್ಣ, ಧನಂಜಯ್ ಸರ್ಜಿ, ಕೇಶವಪ್ರಸಾದ್ ಪೂಜಾರ್ ಸೇರಿದಂತೆ ಹಲವು ಸದಸ್ಯರು ಉಮಾಶ್ರೀ ಅವರ ಸಾಧನೆ ಬಣ್ಣಿಸಿ ಅಭಿನಂದನೆ ಸಲ್ಲಿಸಿದರು. ಆಡಳಿತ ಪ್ರತಿಪಕ್ಷ ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲಾ ಸದಸ್ಯರು ಉಮಾಶ್ರೀ ಅವರನ್ನು ಚಿತ್ರರಂಗ, ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಅಭಿನಂದಿಸಿ ಮಾತನಾಡಿದರು. ಅಭಿನಂದನೆ ಸಲ್ಲಿಕೆ ಬಳಿಕ ಮಾತನಾಡಿದ ಉಮಾಶ್ರೀ, ಹಿರಿಯ ನಟ ಹಾಗೂ ನಿರ್ದೇಶಕ ದಿವಂಗತ ಕಾಶಿನಾಥ್ ಅವರು ನೀಡಿದ ಅವಕಾಶದಿಂದ ಅನುಭವ ಚಿತ್ರದಲ್ಲಿನ ಶೃಂಗಾರ ಪಾತ್ರದಲ್ಲಿ ನಟಿಸಿ ಒಂದೇ ರಾತ್ರಿ ತಾರೆಯಾದೆ. ಅಲ್ಲಿಂದ ಹಿಂತಿರುಗಿ ನೋಡಲೇ ಇಲ್ಲ. ಈ ಮಧ್ಯೆ ಸಮಾಜ ಸೇವೆ ಮಾಡುವ ತುಡಿತದಿಂದಾಗಿ ರಾಜಕೀಯ ಪ್ರವೇಶಿಸಿದೆ. ಬಂಗಾರಪ್ಪ ಅವರಿಂದ ಹಿಡಿದು ಸಿದ್ದರಾಮಯ್ಯವರೆಗೂ ಸೇರಿದಂತೆ ಎಲ್ಲರೂ

ಹಾಗೂ ರಾಜಕೀಯವಾಗಿ ನನ್ನನ್ನು ಬೆಳೆಸಿದರು. ಅವರಿಗೆಲ್ಲ ನನ್ನ ಧನ್ಯವಾದಗಳು ಎಂದರು. ಉಪಸಭಾಪತಿಯಾಗಿ ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ಆಡಳಿತ ಪ್ರತಿಪಕ್ಷದ ಎಲ್ಲಾ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ನಿಮ್ಮೆಲ್ಲರ ಹೊಗಳಿಕೆ ಮಾತುಗಳಿಂದ ನನ್ನ ಮನಸ್ಸು ತುಂಬಿ ಬಂದಿದೆ. ಬದುಕಿನ ಭಾವನಾತ್ಮಕ ಕ್ಷಣ ಇದಾಗಿದೆ. ನನ್ನ ಸಾಧನೆ ಹಿಂದಿನ ಶಕ್ತಿ ನನ್ನ ಹೆಡದವ ನಿಂಗಮ್ಮ. ಸಾಕಿ ಸಲುಹಿದ ಬಳಿಕ ದತ್ತುಪುತ್ರಿಯಾಗಿ ಸ್ವೀಕರಿಸಿದ ಸ್ವಾತಂತ್ರ್ಯ ಹೋರಾಟಗಾರ ತಂದೆ ದಿವಂಗತ ಮುನಿ ನರಸಪ್ಪ ರೇವಮ್ಮ ದಂಪತಿಗೆ ನಾನು ಅಭಾರಿಯಾಗಿದ್ದೇನೆ ಎಂದು ಭಾವುಕವಾಗಿ ನುಡಿದರು. ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ನನ್ನ ರಾಜಕೀಯ ಬದುಕು ಆರಂಭವಾಯಿತು. ಜಗದೀಶ್ ಶೆಟ್ಟರ್ ವಿರುದ್ದ ಚುನಾವಣೆ ರಾಜಕೀಯ ಬದುಕನ್ನೇ ಬದಲಿಸಿತು. ಅವರು ಮುಖ್ಯಮಂತ್ರಿಯಾದರು, ನಾನು ಈಗ ಉಪಸಭಾಪತಿಯಾಗಿದ್ದೇನೆ ಎಂದು ಮೆಲಕು ಹಾಕಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಅವರು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಸಭಾಪತಿ ಮುಂದಾದರು. ಈ ವೇಳೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮೊದಲು ಕಳಂಕಿತ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿದರು. ಇತ್ತ ಆಡಳಿತಾರೂಢ ಸದಸ್ಯರು ಬಿ ನಾಗೇಂದ್ರ ವಿರುದ್ದ ಯಾವುದೇ ಆರೋಪ ಸಾಬೀತಾಗಿಲ್ಲ, ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಲಾಗಿದೆ ಎಂದು ಗದ್ದಲ ಎಬ್ಬಿಸಿದರು. ಈ ವೇಳೆ ಬಿಜೆಪಿ ಸದಸ್ಯರು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ಮಧ್ಯೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ರಾಮೋಜಿಗೌಡ, ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರದೆಂಬ ದೃಷ್ಟಿಯಿಂದ ನಿರಂತರ ಆಪ್ ಮೂಲಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹೆಚ್ಚಿಸುವ ಕುರಿತು ಶಿಕ್ಷಣ ಸಚಿವರಿಗೆ ಮನವಿ ಮಾಡಿದರು. ಕೆ ಅಬ್ದುಲ್ ಜಬ್ಬಾರ್, ಬಲ್ಕಿಸ್ ಬಾನು ಅವರು ಶಿಕ್ಷಕರ ಹುದ್ದೆಗಳ ನೇಮಕಾತಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳ ನಿರ್ಲಕ್ಷ್ಯದ ಕುರಿತು ಸದನದ ಗಮನ ಸೆಳೆದರು. ಈ ಹಂತದಲ್ಲಿ ವಿಪಕ್ಷ ಸದಸ್ಯರು ಗದ್ದಲ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಸಭಾಪತಿ ಸದನವನ್ನು 10 ನಿಮಿಷಗಳ ಕಾಲ ಮುಂದೂಡಿದರು. ಬಳಿಕ ಸದನ ಸೇರಿದಾಗ ಆಡಳಿತ ಹಾಗೂ ವಿಪಕ್ಷಗಳ ಪರಸ್ಪರ ಘೋಷಣೆ, ಟೀಕೆ, ವಾಗ್ದಾಳಿ ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 8:23. ಈಗ ಕೇಳಿ ಚಿತ್ರಗೀತೆಗಳು. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಮುಡಿ ಬರ್ತಾ ಇದೆ ಮಣ್ಣಿನ ದೋಣಿ ಚಿತ್ರದ ಗೀತೆ. ಗೀತೆಗೆ ದೋಣಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರು.

ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಶಾಂತಿ ಕ್ರಾಂತಿ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ FM ಕಂಪನಾಂಕ 101.8 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 8:30:06. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಆಂಕೋಂ ಕಿ ರಾತ್ ಚಿತ್ರದಿಂದ ಗೀತೆಗೆ ಧ್ವನಿಯಾಗಿದ್ದಾರೆ ಮುಖೇಶ್ ಅವರು. ಇಂದಿವರವರ ಸಾಹಿತ್ಯಕ್ಕೆ ರೋಷನ್ ಅವರ ಸಂಗೀತ ಇದೆ.

ಇದುವರೆಗೆ ಪುಷ್ಪಹರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್. ಇನ್ನೇನು ಸಮಯ 8:45 ಆಗಲಿದೆ. ಇನ್ನು ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 9:30 ಇನ್ನು ಕೆಲವೇಕ್ಷಣಗಳಲ್ಲಿ ಮನಿ ಟಾಕ್, ನಂತರ ಮಂಥನ್ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೆ ಸಕ್ಕರೆ.
1: ತಂದೆ ಮಕ್ಕಳ ಸಂಬಂಧ.

0: ಅರ್ಥ ಒಂದು ಸುಂದರ ಪಯಣ.
1: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
0: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
2: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
0: ಪಿತೃದೇವೋಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
0: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

0: ಕೇಳುಗರೇ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.
2: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳೋಣ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುವವರು ವಿದ್ವಾನ್ ಮೈಸೂರು ಆರ್ ದಯಾಕರ್ ಹಾಗೂ ಮೃದಂಗ ನುಡಿಸುವವರು ಅನಿರುದ್ಧ್ ಎಸ್ ಭಟ್. ಕೇಳಿ ಗಣನಯ ದೇಸಿಕ ಋಷಭಪ್ರಿಯರಾಗ ಆದಿತಾಳದಲ್ಲಿರುವ ಕೋಟೇಶ್ವರ ಅಯ್ಯರ್ ಅವರ ಒಂದು ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಶರ್ಮಾ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಇವರಿಗೆ ವಯಲಿನ್ ನುಡಿಸಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ನುಡಿಸಿದವರು ಅನಿರುದ್ಧ ಎಸ್ ಭಟ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಶ್ರೋತೃಗಳೇ ಗಮನಿಸಿ, ನಾಳೆ ರಾತ್ರಿ 10:30 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ನಮ್ಮ ಧ್ವನಿ ಭಂಡಾರದಿಂದ ಆಯ್ದ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಪ್ರಸಾರವಾಗಲಿದೆ.

0: ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಮೊದಲಿಗೆ ಕೇಳೋಣ ಕನ್ನಡ ಗೀತೆ. ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಆಯ್ದದ್ದು ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ KK Kalyan.

ಇದುವರೆಗೆ ನೀವು ಪರದೇಸ್ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳಿದ್ರಿ. ಉದಿತ್ ನಾರಾಯಣ್, ಹೇಮಾ ಸರ್ದೇಸಾಯಿ, ಅಲ್ಕಾ ಯಾಜ್ಞಿಕ್, ಸಾಬರಿ ಸಹೋದರರು ಈ ಗೀತೆಗೆ ಧ್ವನಿ ನೀಡಿದರು. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ನದೀಮ್ ಹಾಗೂ ಶ್ರವಣ್ ಅವರ ಸಂಗೀತ ಪರಿಕಲ್ಪನೆ ಇತ್ತು. ಇನ್ನೀಗ ಇನ್ನೊಂದು ಕನ್ನಡ ಗೀತೆಯನ್ನು ಕೇಳೋಣ. ಈ ಗೀತೆ ತಂದೆ ಮಕ್ಕಳು ಚಿತ್ರದಿಂದ ಆಯ್ದದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆಗೆ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ये क्या लिफ्ट बीच में क्यों रोक दी?
1: तुम्हारा साथ ज्यादा ज्यादा बहुत ज्यादा देर रहने के लिए।
0: ओह माय गॉड।
2: ಕಿಡಿ ಏಕ್ ದೂಜೆ ಕೇಳಿ ಈ ಚಿತ್ರದ ಒಂದು ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಪೌದ್ವಾಲ್ ಅವರ ಯುಗಲ ಧ್ವನಿಗಳು. ಆನಂದ್ ಭಕ್ಷಿ ವಿರಚಿತ ಗೀತೆಗೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತವಿದೆ.
1: ಹಿಂದಿ ಕವಿತಾ ನೈ ಜಾನ್ ಥಾ ಮೇರೆ ಜೀವನ್ ಸಾಥಿ ಪ್ಯಾರ್ ಕಿಯೇ ಜಾ ಜವಾನಿ ದಿವಾನಿ ಖೂಬ್ಸೂರತ್ जिद्दी पड़ोसन सत्यम शिवम सुंदरम बेनहर। वो इंग्लिश।